0: The following 2RRR program broadcast in the Kannada language is supported by the Community Broadcasting Foundation of Australia.
1: Nepal nalle hatat pravaha ondu duranta bahalane bhayankaravagittu. Prapanchadadyanta halavaru prayanikaru hagu Nepali janarige kaaneyagiddare. Australia inda 41 janaru ee pravahadalli napatteyagiddare. ದೇವರ ದಯದಿಂದ ಎಲ್ಲರೂ ಸುರಕ್ಷಿತವಾಗಿರಲಿ ಅಂತ ನಾವೆಲ್ಲರೂ ಒಂದಾಗಿ ಹಾರೈಸೋಣ. ಶ್ರೋತೃ ಬಾಂಧವರೇ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ. ಇವತ್ತು ಆಗಸ್ಟ್ ತಿಂಗಳ 30ನೇ ತಾರೀಕು ಭಾನುವಾರ. ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಮಹೇಶ್. ನಿಮಗೆಲ್ಲರಿಗೂ ಗೊತ್ತು, ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ ಪ್ರತಿ ಭಾನುವಾರ 1-2 2RRR ಕ್ಷೇತ್ರದ 88.5 FM ತರಂಗಾಂತರದಲ್ಲಿ ಅಂತರ್ಜಾಲದಲ್ಲಿ tunein.com ಇಲ್ಲ ನೀವು 2RRR.org.au ಹೋದರೆ ನಮ್ಮ ಕಾರ್ಯಕ್ರಮನ ಕೇಳ್ಬೋದು. ಅಲ್ಲದೆ ಈಗ ನಿಮ್ಮ ಮೊಬೈಲ್ ಫೋನ್ ಟ್ಯಾಬ್ಲೆಟ್ಗಳಲ್ಲಿ ಸಿಂಪಲ್ ರೇಡಿಯೋ ಅಂತ ಆ್ಯಪ್ಲಿಕೇಶನ್ಗಳು ಡೌನ್ಲೋಡ್ ಮಾಡಿದ್ರೆ ನಮ್ಮ ಕಾರ್ಯಕ್ರಮನ ನೀವು ಕೇಳ್ಬೋದು. ಅಲ್ಲದೆ ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಕಾರ್ಯಕ್ರಮದ ರೆಕಾರ್ಡಿಂಗ್ನ ನಾವು ನಮ್ಮ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಅಪ್ಲೋಡ್ ಮಾಡ್ತೀವಿ. ನಿಮಗೆ ಯಾವಾಗ ಬಿಡುವಾಗತ್ತೋ ನೀವು ಕೇಳಬಹುದು. ನಮ್ಮ ಕಾರ್ಯಕ್ರಮದ ಬೆಳವಣಿಗೆಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆ ಹಾಗೂ ಟೀಕೆ ಬಹಳನೇ ಮುಖ್ಯ. ನೀವು ಸಿಡ್ನಿಯಿಂದ 9816-2777, ಆಸ್ಟ್ರೇಲಿಯಾದ ಬೇರೆ ರಾಜ್ಯಗಳಿಂದ 02-9816-2777 ಹಾಗೂ ಪ್ರಪಂಚದಾದ್ಯಂತ +612-9816-2777 ಕರೆ ಮಾಡಿ ನೀವು ನಮ್ಮ ಜೊತೆ ಮಾತಾಡ್ಬೋದು. ಅದೊಂದೇ ಅಲ್ಲ, ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್, ಅಲ್ಲಿ ಹೋಗು ಕೂಡ ನೀವು ಕಮೆಂಟ್ ಮಾಡ್ಬೋದು. ಇವತ್ತು ನನ್ನ ಜೊತೆ ನಮ್ಮ 2RRR ಹೆನ್ಲಿ ಸ್ಟುಡಿಯೋಲಿ ನಮ್ಮ ಕನ್ನಡ ಸಮುದಾಯದ ನವ ಲೇಖಕ ಶ್ರೀ ಸಂದೇಶ್ ಜಗನ್ನಾಥ್ ಅವರಿದ್ದಾರೆ. 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮಕ್ಕೆ ಸ್ವಾಗತ.
2: ಥ್ಯಾಂಕ್ ಯು ಮಹೇಶ್ ಅವರೇ.
1: ನಿಮ್ಮ ಪುಸ್ತಕ ದ ಸ್ಕೈ ವಾಸ್ ದೇರ್ ಸ್ಕ್ರೀನ್ ಕಳೆದ ವಾರ ಬಿಡುಗಡೆ ಆಯಿತು, ಅದಕ್ಕೆ ಬಹಳನೇ ಅಭಿನಂದನೆಗಳು. ಬೆಸ್ಟ್ ವಿಶಸ್.
2: ತುಂಬ ಹೃದಯದ ಧನ್ಯವಾದ. ನನಗೂ ತುಂಬ ಖುಷಿ ನಿಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸ್ತಾ ಇರೋದು.
1: ಈಗ ನಿಮ್ಮ ಪುಸ್ತಕದ ಬಗ್ಗೆ ಮಾತಾಡೋಣ, ಬಟ್ ಅದಕ್ಕಿಂತ ಮುಂಚೆ ಫೆಬ್ರವರಿ ತಿಂಗಳಲ್ಲಿ ನಾವು ಒಂದು ವಿಜಯ್ ಪ್ರಕಾಶ್ ಅವ್ರ ಬಗ್ಗೆ ಒಂದು ವಿಶೇಷ ಅಂಕಣ ಇತ್ತು. ಅವ್ರ ಹುಟ್ಟಿದ ಬಗ್ಗೆ ನಾವು ಒಂದು ವಿಶೇಷ ಅಂಕಣ ಮಾಡಿದ್ವಿ. ಅದನ್ನು ಅವರು ವಿಜಯ್ ಪ್ರಕಾಶ್ ಅವರು ಕೇಳಿ ಒಂದು ಸಂದೇಶ ಕಳಿಸಿದ್ದಾರೆ, ಅದನ್ನು ಕೇಳೋಣ.
3: ನಮಸ್ಕಾರ ಪುಷ್ಪ ಮೇಡಮ್. ಈಗಷ್ಟೇ ನನಗೆ ಯಾರೊಬ್ರು ರೇಡಿಯೋಲ್ಲಿ, ತಾವು ಸಿಡ್ನಿ ರೇಡಿಯೋನಲ್ಲಿ ನನ್ನ ಬರ್ತ್ಡೇಗೆ ವಿಶೇಷವಾಗಿ ಮಾಡಿದಂತಹ ಕಾರ್ಯಕ್ರಮದ ಒಂದು ಆಡಿಯೋ ತುಣುಕನ್ನು ಕಳಿಸಿದ್ರು. ಕೇಳಿ ಬಹಳ ಸಂತೋಷ ಆಯಿತು. ಥ್ಯಾಂಕ್ಸ್ ಫಾರ್ ಯುವರ್ ಕೈಂಡ್ ವರ್ಡ್ಸ್. ನಿಮ್ಮ ಮಾತುಗಳನ್ನು ಕೇಳಿ ನನಗೆ ಒಂದು ರೀತಿ ಇನ್ನೂ ಹೊಸ ಉತ್ಸಾಹ ಮತ್ತು ಇನ್ನೂ ಹೆಚ್ಚಿನ ಜವಾಬ್ದಾರಿ ಬಂದಂತಾಗಿದೆ. ತಮ್ಮ ಮಾತುಗಳು, ತಮ್ಮ ಆಶೀರ್ವಾದಕ್ಕಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತೊಮ್ಮೆ ಸಿಡ್ನಿ ರೇಡಿಯೋ ಸಮಸ್ತ ಲಿಸನರ್ಸ್, ಶ್ರೋತೃಗಳೇನಿದ್ದಾರೆ ಅವರೆಲ್ಲರಿಗೂ ನನ್ನ ನಮಸ್ಕಾರ. ಥ್ಯಾಂಕ್ ಯು, ಥ್ಯಾಂಕ್ ಯು,
1: ಧನ್ಯವಾದಗಳು. ವಾಟ್ ಅ ವಾಯ್ಸ್ ಅಲ್ಲ ವಿಜಯ್ ಪ್ರಕಾಶ್ ಅವ್ರದ, ಅದು ಬೇಸ್ ಇಸ್ ಅಮೇಝಿಂಗ್. ಆಮೇಲೆ ಹೇಳಿ ಸರ್, ನಿಮ್ಮ ಪುಸ್ತಕ ದ ಸ್ಕೈ ವಾಸ್ ದೇರ್ ಸ್ಕ್ರೀನ್ ಬಗ್ಗೆ ಹೇಳಿ.
2: ಸೊ ನಾನು ಕಳೆದ 1-1.5 ವರ್ಷದಿಂದ ಸುಮಾರು ಕಾರ್ಯಕ್ರಮಗಳು ಮತ್ತು ಇನ್ನೊಂದು ಟಿ ವಿನಲ್ಲಿ ಬರೋ ಸೈನ್ಸ್ ರಿಲೇಟೆಡ್ ಟಾಪಿಕ್ಸ್ನ ಫಾಲೋ ಮಾಡ್ತಾ ಇದ್ದೆ. ಅದು ಮಾಡ್ತಾ ನನಗೆ ಕೆಲವೊಂದು ಪ್ರೋಗ್ರಾಮ್ಸಲ್ಲಿ, ಫಾರ್ ಎಕ್ಸಾಂಪಲ್ ನೀಲ್ ಟೈಸನ್ ಡಿಗ್ರೆಸ್ ಅಂತ ಕೇಳಿರ್ಬೋದು ನೀವು, ಅವರು ತುಂಬ ಒಂಥರ ಕಷ್ಟ ಇರುವಂಥ ಕಾನ್ಸೆಪ್ಟ್ಸ್ನ ತುಂಬ ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅವ್ರ ಪ್ರೋಗ್ರಾಮ್ಸಲ್ಲಿ ಅವ್ರು ಎಕ್ಸ್ಪ್ಲೈನ್ ಮಾಡುವಾಗ ಅಲ್ಲಲ್ಲಿ ಕೆಲವೊಂದು ಸತಿ ಈ ಎಕ್ಸಿಸ್ಟಿಂಗ್ ಸೈಂಟಿಸ್ಟ್ ಯಾರು, ಯುರೋಪಿಯನ್ ಸೈಂಟಿಸ್ಟ್ ಇದ್ದಾರೋ, ಇಂಗ್ಲೀಷ್ ಸೈಂಟಿಸ್ಟ್ ಇದ್ದಾರೋ, ಅವ್ರ ಬಗ್ಗೆ ಒಂಥರ ಹೆಚ್ಚಾಗಿ ಮಾತಾಡ್ತಾರೆ. ಅವರು ಇದನ್ನು ಮಾಡಿದ್ರು, ಅವರೇ ಇದನ್ನು ಮೊದಲು ಕಂಡುಹಿಡಿದ್ರು ಅನ್ನೋ ಒಂದು ಟೋನಲ್ಲಿ. ಸೊ ವಾಟ್ ಐ ಫೆಲ್ಟ್ ವಾಸ್, ಎಸ್ ಹೌದು, ಅವರು ಮಾಡಿದ್ದಾರೆ, ಅವರ ಒಂದು ಅಚೀವ್ಮೆಂಟ್ಸ್ ಎಲ್ಲ ಇದೆ. ನಮ್ಮ ಇದರಲ್ಲಿ ಯಾಕೆ ಯಾರು ಇದ್ರ ಬಗ್ಗೆ ಒಂದು ಪಾಸಿಟಿವ್ ಆಗಿ ಯಾಕೆ ಯಾರು ಅದನ್ನು ಆಚೆ ಹೇಳೋದಾಗಲಿ ಇದು ಮಾಡಿಲ್ಲ ಅನ್ನೋದು ಒಂದು ನನ್ನ ಒಂದು ತಲೆನಲ್ಲಿ ತುಂಬ ಓಡ್ತಾ ಇತ್ತು. ಸೊ ಹಾಗೆ ನಾನು ಈ ವರ್ಷ ಮಕರ ಸಂಕ್ರಾಂತಿ ಹಬ್ಬ ನಡೆಯೋ ಟೈಮಲ್ಲಿ ನ್ಯೂಸ್ ಚಾನಲಲ್ಲಿ ನಮ್ಮ ಗವಿಪುರಮಲ್ಲಿರೋ ಗವಿಗಂಗಾಧರೇಶ್ವರ ಟೆಂಪಲಲ್ಲಿ ಒಂದು ಪ್ರೋಗ್ರಾಮ್ ತೋರಿಸ್ತಾರೆ. ಅದರಲ್ಲಿ ಏನು ಅಂದರೆ ನಿಮಗೆ ಸಂಜೆ 5:00 ಸೂರ್ಯನ ಕಿರಣಗಳು ಬಾಗ್ಲ ಮೂಲಕ ನಂದಿ ಎರಡು ಕೊಂಬುಗಳ ನಡುವೆ ಬಂದು ಶಿವನ ಲಿಂಗದ ಮೇಲೆ
1: ಬೀಳುತ್ತೆ.
2: ಅದೊಂಥರ ಸೂರ್ಯನೇ ಬಂದು ದೇವ್ರಿಗೆ ಅಭಿಷೇಕ ಮಾಡಿದಾಗ. ಸೊ ಅದನ್ನ ನೋಡಿದಾಗ ನನಗೆ ಏನನ್ನಿಸ್ತು ಅಂದರೆ ಇದು ಏನಿದು, ದಿಸ್ ಕಾಂಟ್ ಬಿ ಎನಿಥಿಂಗ್ ಲೈಕ್ ಸುಮ್ಮನೆ ಏನೋ ವರ್ಷಿಪ್ ಅಲ್ಲ ಇದು, ದಿಸ್ ಇಸ್ ಮೋರ್ ದ್ಯಾನ್ ಸಮಥಿಂಗ್ ಅಲ್ಲ, ದಿಸ್ ಇಸ್ ಸೈನ್ಸ್. ಇಫ್ ಅದನ್ನು ಒಂದು ಆ ರೀತಿನಲ್ಲಿ ಆ ಗುಡ್ಡದಲ್ಲಿ ಬೆಳಕು ಅಲ್ಲಿ ಬರಬೇಕು, ಅದು ದೇವಸ್ಥಾನದ ಒಳಗಡೆ ಹೋಗಬೇಕು, ಆ ಒಂದು ಇದು ಮಾಡಬೇಕು ಅಂದರೆ ದೇರ್ ಶುಡ್ ಹ್ಯಾವ್ ಬೀನ್ ಅಲ್ಲೊಂದು ತುಂಬ ಒಂದು ಅದ್ರ ಅದಕ್ಕೆ ಒಂದು ರಿಸರ್ಚ್ ಅಂತನೋ ಅಥವಾ ಒಂದು ಕಷ್ಟಪಟ್ಟು ಒಂದು ಇದನ್ನು ಮಾಡಿರ್ತಾರೆ. ಸೊ ಐ ಫೆಲ್ಟ್ ಅದನ್ನು ವೈ ಡೋಂಟ್ ಐ ಲುಕ್ ಅಪ್ ಆಲ್ ದೀಸ್ ಥಿಂಗ್ಸ್, ಏನಿರ್ಬೋದು ಅನ್ನೋ ಒಂದು ಇದರಲ್ಲಿ ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ರಿಸರ್ಚ್ ಮಾಡ್ತಾ ಮಾಡ್ತಾ ದೆನ್ ಐ ಗಾಟ್ ದಿಸ್ ಒಂದು ಕಾನ್ಸೆಪ್ಟ್ ಬಂತು ತಲೆನಲ್ಲಿ, ಯಾಕೆ ನಾನು ಇದನ್ನು ಒಂದು ರೀತಿಲಿ ಮಕ್ಕಳಿಗೆ ಮುಟ್ಸೋಕ್ಕೆ ಪ್ರಯತ್ನ ಮಾಡಬಾರ್ದು. ಯಾಕಂದರೆ ಮಕ್ಕಳಲ್ಲಿ ಏನು ಅಂದರೆ ಅವರ ಒಂದು ಸಣ್ಣ ವಯಸ್ಸಿನಲ್ಲಿ ಅವ್ರಿಗೆ ಎಲ್ಲ ಒಂದು ವಿಷಯಗಳನ್ನ ತಿಳ್ಕೊಳ್ಳೋ ಒಂದು ಆಸಕ್ತಿ ಇರುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವ್ರದ್ದು ಒಂಥರ ಒಂದು ಅಯಸ್ಕಾಂತದ ಥರ ಎಲ್ಲ ಇದನ್ನು ಗ್ರಾಸ್ ಮಾಡ್ಕೊತಾ ಇರ್ತಾರೆ. ಏನೇ ಒಂದು ಕ್ಯೂರಿಯಸ್ ಆಗಿರೋ ವಿಷಯ ಏನೇ ಬಂದ್ರೂ ಅದನ್ನು ಗ್ರಾಸ್ ಮಾಡ್ಕೊಳ್ಳೋ ಎಬಿಲಿಟಿ ಅವ್ರಿಗಿರುತ್ತೆ. ಆ್ಯಂಡ್ ಆಲ್ಸೋ ಸೈನ್ಸ್ ವೆನ್ ಅದನ್ನು ನೀವು ಒಂದು ರೀತಿಯಾದ ಕತೆ ಮೂಲಕನೋ ಅಥವಾ ಒಂದು ಒಂದು ರೀತಿಯಾಗಿ ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡಿದಾಗ ತುಂಬಾ ಮಜವಾಗೂ ಇರುತ್ತೆ.
1: ಸೊ
2: ಹೌದು ಹಾಗಾಗಿ ನಾನು ಆ ಒಂದು ಇದರಲ್ಲಿ ನನ್ನ ಒಂದು ರಿಸರ್ಚ್ನ ಮಾಡಿದೆ. ಸೊ ರಿಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿದ್ದೇನು ಅಂದರೆ ಈ ಥರ ಒಂದು ವಿಷಯಗಳ ಬಗ್ಗೆ ನಮ್ಮ ಭಾರತೀಯರು ನಮ್ಮ ಭಾರತದ ವಿಜ್ಞಾನ ಇದ್ರ ಬಗ್ಗೆ ಎಲ್ಲ ತುಂಬಾ ರಿಸರ್ಚ್ ಇದೆ. ತುಂಬಾ ಅಂದರೆ ಕಿಮ್ ಪೋಲ್ಸ್ಕರ್ ಅಂತ ಹೇಳಿ ಒಬ್ಬರು ಮ್ಯಾಥಮೆಟಿಕ್ಸ್ ಇನ್ ಇಂಡಿಯಾ ಅಂತ ಪ್ರಿನ್ಸ್ಟನ್ ಯೂನಿವರ್ಸಿಟಿ ಅವರು ಒಂದು ಒಳ್ಳೆ ರಿಸರ್ಚ್ ಮಾಡಿದ್ದಾರೆ. ಆಮೇಲೆ ನಮ್ಮದೇ ನಮ್ಮ ಭಾರತದವರೇ ಆದ ಎಷ್ಟೋ ಸ್ಕಾಲರ್ಸ್ ಅದರ ಬಗ್ಗೆ ತುಂಬ ರಿಸರ್ಚಸ್ ಮಾಡಿದ್ದಾರೆ. ಸೊ ನಾನು ಅದಕ್ಕೆ ಅಂದ್ಕೊಂಡೆ ವೈ ಡೋಂಟ್ ಐ ಯೂಸ್ ಆಲ್ ದೋಸ್ ಮೆಟೀರಿಯಲ್ ವಿಚ್ ಇಸ್ ದೇರ್, ಲಿವ್ ಔಟ್ ಆಲ್ ದಿಸ್ ವಿಕಿಪೀಡಿಯಾ ಜನರಲ್ ವೆಬ್ಸೈಟ್ ಸರ್ಚಸ್, ಕೀಪ್ ಮೈ ರಿಸರ್ಚ್ ಸ್ಟ್ರಾಂಗ್ಲಿ ಬೈ ವಾಟ್ ದೀಸ್ ಪೀಪಲ್ ಹ್ಯಾವ್ ಡನ್, ಅದನ್ನ ಇಟ್ಕೊಂಡು ಹೌ ಕೆನ್ ಐ ಸಿಂಪ್ಲಿಫೈ ದಿ ಸೈನ್ಸ್ ಬಿಹೈಂಡ್ ಇಟ್. ಸೊ ಎಷ್ಟೋ ಪುಸ್ತಕಗಳು ವಿಜ್ಞಾನನ ಹೇಳ್ತಾರೆ, ಈ ವಿಜ್ಞಾನ ಹೆಂಗಿತ್ತು, ಇವ್ರು ಇದನ್ನ ಕಂಡಿಡಿದ್ರು, ಮರದಿಂದ ಆಪಲ್ ಬಿತ್ತು ಬಿದ್ದ ತಕ್ಷಣ ಗ್ರಾವಿಟಿ ಅಲ್ಲ. ಸೊ ಎಲ್ರಿಗೂ ಈ ತರದ ಒಂದು ವಿಜ್ಞಾನ ಗೊತ್ತಿದೆ. ಆದ್ರೆ ಆ ವಿಜ್ಞಾನ ಹೇಗೆ ಅದನ್ನ ಮಾಡಿದ್ರು, ಇವಾಗ ಒಂದು ಆ ಸೂರ್ಯನ ಕಿರಣ ಬಂದು ಶಿವನ ಇದ್ರ ಮೇಲೆ ಬೀಳುತ್ತೆ ಅಂತಂದ್ರೆ ಅವಾಗ ಅವ್ರಿಗೆ ಅವ್ರ ಹತ್ರ ಐ ಡೋಂಟ್ ಅವ್ರ ಹತ್ರ ಎಂತ ಇನ್ಸ್ಟ್ರೂಮೆಂಟ್ಸ್ ಇತ್ತು ಅಥವಾ ಯಾವ ರೀತಿಯಾದ ಒಂದು ಉಪಮಾನಗಳನ್ನ ಉಪಯೋಗಿಸಿದ್ರು. ಸೊ ಇದನ್ನ ಇದ್ರ ಬಗ್ಗೆ ಎಲ್ಲ ನಾನು ಒಂದು ಇದನ್ನ ಇಟ್ಕೊಂಡು ಐ ಕ್ರಿಯೇಟೆಡ್ ಒಂದು ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಿ ಅದ್ರ ಮೂಲಕ ನಾನು 4 ನಮ್ಮ ವಿಜ್ಞಾನಿಗಳ ಬಗ್ಗೆ ಅವರು ಕಂಡಿಡ್ದಿರೋ ಕೆಲವೊಂದು ಇನ್ವೆನ್ಷನ್ಸ್ನ ಹೇಳಿ ಅದರಲ್ಲಿ ನಾನು ಈ ಪುಸ್ತಕ ಬರೆಯುವಾಗ ನನಗೆ ಇನ್ನೊಂದು ತಲೆಯಲ್ಲಿ ಏನಿತ್ತು ಅಂದರೆ ಈ ಬುಕ್ ಈ ಪುಸ್ತಕ ಏನಾಗಬೇಕು ಅಂದರೆ ಮಕ್ಕಳು ಅದನ್ನು ಅವ್ರ ಜೊತೆಗೆ ಒಂದು ಫ್ರೆಂಡ್ ಥರ ತೊಗೊಂಡೋಗ್ಬೇಕು ಎವ್ರಿವೇರ್. ಅವರು ಏನೋ ಎಷ್ಟೋ ಮಕ್ಕಳು ಅವರ ಮೊಬೈಲ್ ಫೋನ್ಸಲ್ಲಿ ಟ್ಯಾಬ್ಲೆಟ್ಸಲ್ಲಿ ತುಂಬ ಮುಳುಗೋಗಿರ್ತಾರೆ. ಸೊ ಈ ಪುಸ್ತಕ ಒಂದು ಸಣ್ಣ ಪ್ರಯತ್ನ ಏನು ಮಾಡುತ್ತೆ ಅಂದರೆ ಅದನ್ನು ಒಂದು ಸ್ವಲ್ಪ ಒಂದು 5-10 ನಿಮಿಷ ಅದನ್ನು ಬಿಟ್ಟು ಈ ಪುಸ್ತಕದಲ್ಲಿ ಏನಿದೆಯೋ ಅದನ್ನು ಓದಿ ಓದಿರೋದನ್ನು ಕಲ್ತ ಮೇಲೆ ಅದನ್ನು ಆ್ಯಕ್ಟಿವಿಟಿಯಾಗಿ ಮಾಡೋ ಥರ ಆಚೆ ಕಡೆ ಹೋಗಿ ಅವರು ಅದರಲ್ಲಿರೋ ಒಂದು ಎಕ್ಸ್ಪೆರಿಮೆಂಟ್ಸ್ನ ಅವರೇ ಟ್ರೈ ಮಾಡ್ಬೋದು. ಆ್ಯಂಡ್ ಇದು ಒಂಥರ ಮಕ್ಕಳಿಗೆ ಮತ್ತು ಪೇರೆಂಟ್ಸ್ಗೆ ಇಟ್ ಗಿವ್ಸ್ ಲೈಕ್ ಅ ವೆರಿ ಗುಡ್ ಆ್ಯಕ್ಟಿವಿಟಿ ಬೇಸ್ಡ್ ಒಂದು ಎನ್ವಿರಾನ್ಮೆಂಟ್ ಥರ. ಅಂದರೆ ಮಕ್ಕಳಿಗೆ ಈಗ ರಾತ್ರಿ ಹೋಗಿ ನಕ್ಷತ್ರ ನೋಡೋದು, ಚಂದ್ರ ಎಲ್ಲಿದ್ದಾನೆ ಇವತ್ತಿನ ದಿವಸ, ಎಲ್ಲಿ ಏನು ನಕ್ಷತ್ರ ಕಾಣ್ತಾ ಇದೆ. ಸೊ ಅವ್ರು ಅದನ್ನೆಲ್ಲ ಆ ಪುಸ್ತಕದಲ್ಲಿ ಬರ್ಕೋಬೋದು. ಆ್ಯಂಡ್ ನಾನು ಇದರಲ್ಲಿ ಇನ್ನೊಂದು ಏನು ಇನ್ಕ್ಲೂಡ್ ಮಾಡಿದ್ದೀನಿ ಅಂದರೆ ಸ್ಟಂಪ್ ದಿ ಅಡಲ್ಟ್ಸ್ ಅಂತ ಹೇಳಿ ಒಂದು ಕಾರ್ಡ್ಸ್ ಸೆಕ್ಷನ್ ಇನ್ಕ್ಲೂಡ್ ಮಾಡಿದ್ದೀನಿ, ವಿಚ್ ಇಸ್ ಲೈಕ್ ಕಿಡ್ಸ್ಗೆ ಒಂಥರ ಶೋ ಆಫ್ ಮಾಡ್ಕೊಳತ್ತಾರ, ನಾನು ಏನೋ ಒಂದು ಕಲ್ತಿದ್ದೀನಿ ನಿನ್ಗಿದ್ ಗೊತ್ತಾ ಅಂತ. ಸೊ ದೇ ಕ್ಯಾನ್ ಆಸ್ಕ್ ದಿ ಅಡಲ್ಟ್ಸ್ ದಿ ಕ್ವೆಶನ್ಸ್ ಅಬೌಟ್ ವಾಟ್ ದೇ ಹ್ಯಾವ್ ಲರ್ನ್ಡ್. ಸೊ ಇದು ಈ ಪುಸ್ತಕ ಒಂಥರ ಇಟ್ಸ್ ನಾಟ್ ಜಸ್ಟ್ ಲರ್ನಿಂಗ್ ವಾಟ್ ದ ಡಿಸ್ಕವರಿ ವಾಸ್, ಇಟ್ಸ್ ಆಲ್ಸೋ ಲರ್ನಿಂಗ್ ಹೇಗೆ ಈ ಒಂದು ಡಿಸ್ಕವರೀಸ್ ಆಯಿತು, ಏನಿದ್ರು ಹಿಂದೆ ಇರೋ ಒಂದು ಥಾಟ್ ಪ್ರೊಸೆಸ್ ಏನಿತ್ತು. ಸೊ ಹಾಗೆ ಇದನ್ನು ಡಿಸೈನ್ ಮಾಡಿದ್ದೀನಿ. ಹಾಗೇ ಅದರಲ್ಲಿ ಒಂದು ಈಗ ಎಲ್ಲ ವಿಜ್ಞಾನಿಗಳು ಒಂದು ಒಂದು ಏನೋ ಒಂದು ಇನ್ವೆನ್ಷನ್ನ ಮಾಡಿದಾಗ ಅದನ್ನು ಇದೇ ಕರೆಕ್ಟಾಗಿ ಇದೆ ಅನ್ನೋದನ್ನು ಒಂದು ತೂಕ ಮಾಡಿ ನೋಡ್ತಾರಲ್ಲ, ಓಕೆ ನಾನೇನೋ ಒಂದು ಕಂಡಿಡಿದೆ ಸರಿನೋ ತಪ್ಪೋ ಅನ್ನೋದನ್ನು. ಸೊ ಅದಕ್ಕೆ ನಮ್ಮ ಹಳೆಯ ನಮ್ಮ ವಿಜ್ಞಾನಿಗಳು ಒಂದು ಪ್ರಮಾಣ ವಿಜ್ಞಾನ ಅಂತ ಹೇಳಿಬಿಟ್ಟು ಒಂದು ಸೈನ್ಸ್ ಆಫ್ ನೋಯಿಂಗ್ ಅನ್ನೋ ಒಂದು ಸ್ಟ್ರಕ್ಚರ್ನ ಯೂಸ್ ಮಾಡ್ತಾ ಇದ್ರು ಅನ್ನೋದನ್ನು ನಾನು ತಿಳ್ಕೊಂಡೆ ನನ್ನ ರಿಸರ್ಚಲ್ಲಿ. ಸೊ ಈ ಪ್ರಮಾಣ ವಿಜ್ಞಾನ ಅನ್ನೋದು ಏನು ಮಾಡುತ್ತೆ ಅಂದರೆ ಅದರಲ್ಲಿ 6 ವಿಭಾಗಗಳಿದೆ, ಅಂದರೆ ಅದರಲ್ಲಿ ಪ್ರತ್ಯಕ್ಷ, ಅನುಮಾನ, ಉಪಮಾನ, ಅರ್ಥಪಟ್ಟಿ, ಅನುಪಲಬ್ಧಿ ಮತ್ತು ಶಬ್ದ. ಈ ಥರ 6 ವಿಧದಲ್ಲಿ ಅವರು ಅವರ ಇನ್ವೆನ್ಷನ್ಸ್ನ ಟೆಸ್ಟ್ ಮಾಡ್ತಾರೆ. ಯಾವುದೋ ಯಾವುದೋ ಒಂದು ಒಂದು ಇನ್ವೆನ್ಷನ್ನು ಇಟ್ ವುಡ್ ಹ್ಯಾವ್ ಒನ್ ಆಫ್ ದೀಸ್ ಪ್ರಮಾಣಸ್. ಸೊ ಇದೇನು ಮಾಡುತ್ತೆ ಅಂದರೆ ಮಕ್ಕಳಿಗೆ ಒಂದು ಒಂದು ಸ್ಟ್ರಕ್ಚರ್ಡ್ ರೀತಿಯಲ್ಲಿ ಪುಸ್ತಕನ ಓದೋದನ್ನ ಇದು ಮಾಡುತ್ತೆ. ಆ್ಯಂಡ್ ಈ ಒಂದು ಪ್ರಮಾಣ ಏನಿದೆ ಅದು ಅವರ ಒಂದು ಓದಿನಲ್ಲೂ ಉಪಯೋಗಿಸ್ಕೋಬೋದು. ಎಲ್ಲೇ ಒಂದು ಅವ್ರು ಯಾವುದೇ ಒಂದು ರೀತಿಯ ಒಂದು ಟೆಸ್ಟ್ಗಳಲ್ಲಾಗಲಿ ಮತ್ತು ಅವರು ಯಾವ್ದಾದ್ರು ಒಂದು ಈ ಥರ ಸ್ಕೂಲ್ ಆ್ಯಕ್ಟಿವಿಟೀಸ್ನಲ್ಲಿ ಭಾಗವಹಿಸಿದಾಗ ಈ ಒಂದು ಫ್ರೇಮ್ವರ್ಕ್ನ ಅವರು ಡೇ ಟು ಡೇ ಉಪಯೋಗಿಸ್ಕೋಬೋದು. ಸೊ ಈ ಪುಸ್ತಕ ಇಟ್ಸ್ ನಾಟ್ ಓನ್ಲಿ ಜಸ್ಟ್ ಲರ್ನಿಂಗ್ ಅಬೌಟ್ ಸೈನ್ಸ್, ಇಟ್ ಈಸ್ ಆಲ್ಸೋ ಅವ್ರಿಗೆ ಒಂದು ರೀತಿಯಾದ ಒಂದು ಏನಂತೀರ ಟೂಲ್ ಕೊಡುತ್ತೆ ವಿಚ್ ದೇ ಕ್ಯಾನ್ ಯೂಸ್ ಇನ್ ದೇರ್ ಡೈಲಿ ಆ್ಯಕ್ಟಿವಿಟೀಸ್ ಆ್ಯಂಡ್ ಡೈಲಿ ಲೈಫ್.
1: ಅದೇ ಪಂಚಾಂಗದ ಬಗ್ಗೆ ಕೂಡ ನೀವು ಬರೆದಿದ್ದೀರಾ?
2: ಹಾಂ ಹಾಂ ಹೌದು. ಅದರಲ್ಲಿ ಏನು ಅಂದರೆ ಪಂಚಾಂಗ ಅನ್ನೋದು ನಮ್ಮ ಒಂದು ಭಾರತೀಯ ಕ್ಯಾಲೆಂಡರ್ ಸಿಸ್ಟಮ್ ಅಂತ ಹೇಳ್ಬೋದು. ಅದು ಇವಾಗಿನ ಕಾಲದಲ್ಲಿ ತುಂಬಾ ಅದನ್ನು ಜ್ಯೋತಿಷ್ಯಕ್ಕೆ ಮತ್ತೊಂದಕ್ಕೆ ಅಳವಡಿಸ್ತಾರೆ. ಆದರೆ ಪಂಚಾಂಗ ಅನ್ನೋದನ್ನು ಮಾಡಿದ್ದೇನೆ ನಮ್ಮ ಒಂದು ರೀತಿಯ ಕ್ಯಾಲೆಂಡರ್ ನಮ್ಮ ದೃಷ್ಟಿನಲ್ಲಿ ಕ್ಯಾಲೆಂಡರ್ ಅಂದರೆ ಏನು ಅನ್ನೋದನ್ನು. ಈಗ ನಮ್ಮ ಗ್ರೆಗೋರಿಯನ್ ಕ್ಯಾಲೆಂಡರ್ ಬಂದು ಇಟ್ ಫಾಲೋಸ್ ದಿ ಸನ್, ಅದೇ ನಮ್ಮ ಕ್ಯಾಲೆಂಡರ್ ಆದರೆ ಇಟ್ ಗೋಸ್ ಟು ಮೂನ್ ಟೈಮಿಂಗ್ಸ್ ಪ್ರಕಾರ ಟು ದಿ ಪಾಯಿಂಟ್ ವಿ ಹ್ಯಾವ್ ವಿ ಕ್ಯಾನ್ ಲುಕ್ ಅಟ್ ದಿ ಡೇಟ್ಸ್, ಅಂದರೆ ಈ ದಿನಾಂಕದಲ್ಲಿ ಈ ಟೈಮಲ್ಲಿ ಈ ಒಂದು ಕ್ಷಣದವರೆಗೂ ಏನಾಗುತ್ತೆ ಅನ್ನೋದನ್ನು ನಾವು ಕಂಡುಹಿಡಿದಿದ್ದೀವಿ. ಸೊ ಅದನ್ನು ನಾವು ಐ ಥಿಂಕ್ ಐ ಟ್ರೈ ಟು ಬ್ರಿಂಗ್ ದಟ್ ಔಟ್ ಆಸ್ ವೆಲ್ ಈ ಒಂದು ಪುಸ್ತಕದಲ್ಲಿ.
1: ಅದೇ ಮಾತಾಡೋಣ ಈ ಪುಸ್ತಕದ ಬಗ್ಗೆ. ಬಟ್ ಅದಕ್ಕಿಂತ ಮುಂಚೆ ನನಗೇನು ಖುಷಿ ಆಯಿತು ಅಂದರೆ ನೀವು ಇದನ್ನು ಗ್ರಾಸ್ ರೂಟ್ ಲೆವೆಲಿಂದ ಶುರು ಮಾಡ್ತಿದ್ದೀರಾ. ಸೊ ನಾನು ನೀವು ಪುಸ್ತಕ ಕೊಟ್ಟಿದ್ದೀರಾ, ಧನ್ಯವಾದಗಳು. ನಾನು ಖಂಡಿತ ಓದ್ತೇನೆ. ಆಮೇಲೆ ಇದನ್ನು ಶೇರ್ ಕೂಡ ಮಾಡಲೇಬೇಕು, ಯಾಕಂದರೆ ಇದು ಮಕ್ಕಳು ನೀವು 10-14 ಇಯರ್ಸ್ ಅಂತ ಹಾಕಿರೋದು, ಬಟ್ ಐ ಥಿಂಕ್ 8 ವರ್ಷದಿಂದನೂ ಶುರು ಮಾಡ್ಕೊಬೋದು. ಇದು ಈ ಪುಸ್ತಕ ನೋಡಿದ್ರೆ ನನಗೇನು ಅನಿಸುತ್ತೆ ಅಂದರೆ ದಿಸ್ ಇಸ್ ಜಸ್ಟ್ ದ ಸ್ಟಾರ್ಟ್ ಆಫ್ ಒಂದು ಸೀರೀಸು, ಯಾಕೆಂದರೆ ದಿಸ್ ಕ್ಯಾನ್ ಬಿಕಮ್ ಅನ್ ಆ್ಯಪ್ ಇಲ್ವಾ. ಇವಾಗ ಮೊಬೈಲ್ ಫೋನ್ ಎಲ್ಲರೂ ಉಪಯೋಗಿಸ್ಕೊತಾರೆ. ಸೊ ಇದನ್ನು ಮೇ ಬಿ ಯುನೋ ಮಲ್ಟಿಪಲ್ ವರ್ಷನ್ಸ್ ಆಫ್ ಆರ್ ರಿವಿಷನ್ಸ್ ಆಫ್ ದಿಸ್ ಆ್ಯಂಡ್ ಪಾರ್ಟ್ 1 ಪಾರ್ಟ್ 2 ಥರನು ಬರ್ಬೋದು.
2: ಹೌದು, ಅದೇ ನನ್ನ ಒಂದು ಯೋಚನೆ ಇದರಲ್ಲಿ ಹೇಗಿದೆ ಅಂದರೆ ಈ ಪುಸ್ತಕನ ಬರೆಯುವ ಒಂದು ಪ್ರೋಸೆಸ್ಸಲ್ಲಿ ನನ್ನ ಒಂದು ರಿಸರ್ಚ್ ಮಾಡೋ ಒಂದು ಸ್ಟೇಜಲ್ಲಿ ನನಗೇನಿಸ್ತು ಅಂದರೆ ಯಾಕೆ ನಾನು ಈ ಒಂದು ಸೀರೀಸ್ನ ಒಂದು ಪಂಚಭೂತಗಳ ಒಂದು ಇದರಲ್ಲಿ ಕಾನ್ಸೆಪ್ಟಲ್ಲಿ ಎಕ್ಸ್ಪ್ಯಾಂಡ್ ಮಾಡಬಹುದು ಅನ್ನೋದೊಂದು ನನಗೆ ಗೊತ್ತಾಯಿತು. ಸೊ ಪಂಚಭೂತಗಳಲ್ಲಿ ನಿಮಗೆ ಆಕಾಶ, ಭೂಮಿ, ನಿಮಗೆ ವಾಯು, ಮತ್ತು ನಿಮಗೆ ಅಗ್ನಿ, ಸೊ ಈ ಎಲ್ಲ ಫ್ಯಾಕ್ಟರ್ಸು ಸಿಗುತ್ತೆ. ಈ ಪಂಚಭೂತಗಳನ್ನ ಇಟ್ಕೊಂಡು ಯಾಕೆ ನಾನು ಒಂದೊಂದು ಪುಸ್ತಕನ ಮಾಡಬಾರ್ದು ಅನ್ನೋ ಒಂದು ಐಡಿಯಾ ಬಂತು. ಸೊ ಹಾಗೆ ನಾನು ಅದನ್ನು ಡೆವಲಪ್ ಮಾಡಬೇಕು ಅನ್ನೋ ಒಂದು ಯೋಚನೆ ನಲ್ಲಿ ಇದ್ದೀನಿ. ಸೊ ಆಕಾಶ ಬಂದು ಈ ಒಂದು ಪುಸ್ತಕ ಸ್ಕೈ ವಾಸ್ ದ ಸ್ಕ್ರೀನ್, ಇದರಲ್ಲಿ ಭಾಗ ಎರಡು ಬರೋದಿದೆ. ಯಾಕಂದ್ರೆ ನನ್ಗೆ ಒಂದೇ ಪುಸ್ತಕದಲ್ಲಿ ಎಲ್ಲಾ ಸೈಂಟಿಸ್ಟ್ ಬಗ್ಗೆ ಹೇಳೋದು ತುಂಬಾ ಕಷ್ಟ, ಅಂಡ್ ಮಕ್ಕಳಿಗೂ ತುಂಬಾ ಆಗ್ಬಿಡುತ್ತೆ. ಐ ಡೋಂಟ್ ವಾಂಟ್ ದಮ್ ಟು ಬಿ ಓವರ್ ವೆಲ್ಮ್ಡ್ ವಿತ್ ಎಲ್ಲ ಇದು. ಸೊ ಹಾಗಾಗಿ ಭಾಗ ಎರಡು ಸದ್ಯದಲ್ಲೇ ಬರೋದಿದೆ. ಆಮೇಲೆ ನಾನು ಮುಂದಕ್ಕೆ ಭೂಮಿ ಬಗ್ಗೆ, ಅದರಲ್ಲಿ ಏನೇನು ಆವಿಷ್ಕಾರಗಳಾಯಿತು, ಹೇಗೆ ಮಾಡಿದ್ರು ಅದನ್ನು ಅನ್ನೋದನ್ನು ನೆಕ್ಸ್ಟ್ ಭೂಮಿ ಆ ಸೀರೀಸಲ್ಲಿ ಬಿಡುಗಡೆ ಆಗುತ್ತೆ. ಮತ್ತೆ ನೀವು ಹೇಳಿದ್ರಿ ಅದನ್ನ ಒಂದು ಆ್ಯಪ್ ಆಗಿ ಮಾಡ್ಬೋದು ಅಂತ, ಅದು ನನ್ನ ಈಗ ಸದ್ಯಕ್ಕೆ ಇರೋ ಒಂದು ಇದರಲ್ಲಿ ನನಗೆ ಆ ಆ್ಯಪ್ ಇದನ್ನ ಕಮ್ಮಿ ಮಾಡೋ ಇದೆ ನನ್ನ ಒಂದು ಉದ್ದೇಶ ಇದೆ. ಯಾಕಂದ್ರೆ ಐ ಥಿಂಕ್ ಪ್ರಕಾಶ್ ಬೆಳವಾಡಿ ಅವರು ಒಂದ್ ಕಡೆ ಹೇಳಿದ್ರು, ಯಾವಾಗ ಮಕ್ಕಳಿಗೆ ಆ ಒಂದು ಕ್ಯೂರಿಯಾಸಿಟಿ ಮತ್ತೆ ಇಮ್ಯಾಜಿನೇಷನ್ ಅನ್ನೋದು ಹೋಗ್ಬಿಡುತ್ತೋ ಆವಾಗ ಐ ಥಿಂಕ್ ದೇ ಸ್ಟಾಪ್ ಯುನೋ ಥಿಂಕಿಂಗ್, ಅಥವಾ ಅವರು ಒಂದು ಯೋಚನೆಗೆ ತುಂಬಾ ಒತ್ತು ಕೊಡೋದಿಲ್ಲ. ಸೊ ಹಾಗಾಗಿ ಐ ಥಿಂಕ್ ಅದು ತುಂಬಾ ಒಂದು ಸ್ಟ್ರಾಂಗ್ ವರ್ಡ್ಸ್ ಅದು. ಐ ಫೀಲ್ ಅದು ನಮ್ಮ ಮಕ್ಕಳು ಕಲಿಬೇಕು, ಕಲಿಯೋದ್ರ ಜೊತೆಗೆ ದೇ ಆಲ್ಸೋ ಹ್ಯಾವ್ ಟು ಹ್ಯಾವ್ ದಟ್ ಒಂದು ಇಮ್ಯಾಜಿನೇಷನ್, ಕಲ್ಪನೆ ಮಾಡ್ಕೊಳ್ಳೋ ಒಂದು ಅಭ್ಯಾಸ ಇಟ್ಕೋಬೇಕು. ನೋಡೋಣ ಮುಂದೆ ಹೇಗೆ.
1: ಯಾಕಂದ್ರೆ ನಾನು ನಿಮ್ಮ ಪುಸ್ತಕ ನೋಡಿದಾದ್ಮೇಲೆ ನನಗೆ ಅದೇ ನನಗೆ ಟಿಂಕಲ್ದು ಅಂಕಲ್ ಪೈಕ್ ಮಾಡೋರ್ಲ ಅದನ್ನ ಅಪ್ಕ ಬಂತು, ತುಂಬಾನೇ ಚೆನ್ನಾಗಿದೆ. ಇದ್ರ ಬಗ್ಗೆ ಮಾತಾಡೋಣ, ಬಟ್ ಅದಕ್ಕಿಂತ ಮುಂಚೆ ಹೇಳಿ, ಹೂ ಇಸ್ ಸಂದೇಶ್ ಜಗನ್ನಾಥ್?
2: ನಾನು ಮೂಲತಃ ಬೆಂಗಳೂರಲ್ಲಿ ಹುಟ್ಟಿದ್ದು, ಆಮೇಲೆ ನನ್ನ ಓದು ಮತ್ತು ನನ್ನ ಬೆಳವಣಿಗೆ ಎಲ್ಲ ತುಮಕೂರಲ್ಲಿ ನಡೀತು. ನಮ್ಮ ತಂದೆ ಪೊಲೀಸ್ ವೃತ್ತಿಯಲ್ಲಿ ಇದ್ದಿದ್ದರಿಂದ ಅವ್ರಿಗೆ ಬೆಂಗಳೂರಿಂದ ತುಮಕೂರಿಗೆ ವರ್ಗಾವಣೆ ಆಗಿ ನನ್ನ ಸ್ಕೂಲಿಂಗು ಮತ್ತು ಕಾಲೇಜು ಎಲ್ಲನೂ ನಾನು ತುಮಕೂರಿನಲ್ಲೇ ಮಾಡಿದೆ. ಬಾಲ್ಯದಿಂದಲೂ ಸ್ವಲ್ಪ ಮನೆಯಲ್ಲಿ ಎರಡನೇ ಮಗ ಆಗಿರೋದ್ರಿಂದ ಸ್ವಲ್ಪ ತರಲೆ ಜಾಸ್ತಿ, ಮತ್ತು ಎಲ್ಲದಕ್ಕೂ ಪ್ರಶ್ನೆ ಕೇಳೋ ಒಂದು ಅಭ್ಯಾಸ, ಎಲ್ಲದಕ್ಕೂ ಯಾಕೆ ಯಾಕೆ ಅನ್ನೋದು, ಏನೇ ಇದು ಮಾಡಿದ್ರು ಯಾಕೆ ಅಂತ ಕೇಳೋ ಒಂದು ಅಭ್ಯಾಸ. ಅದೇ ನನಗೆ ನನ್ನ ಒಂದು ಬಾಲ್ಯದಿಂದನೂ ಒಂದು ಸೆಕೆಂಡ್ ಹ್ಯಾಬಿಟ್ ಅನ್ನೋ ಥರ ಬೆಳ್ಕೊಂಬಂದ್ಬಿಡ್ತು. ಸೊ ನಾನು ಅದೇ ಸ್ಕೂಲು ಎಲ್ಲ ಅಲ್ಲೇ ತುಮಕೂರಲ್ಲೇ ಮುಗಿಸ್ದೆ, ಆಮೇಲೆ ಇಂಜಿನಿಯರಿಂಗ್ನು ತುಮಕೂರು SSIT ಕಾಲೇಜಿನಲ್ಲಿ ಮುಗಿಸ್ದೆ. ಅದಾದಮೇಲೆ ನಾನು ನಮ್ಮ ತುಮಕೂರಿನಲ್ಲೇ ಒಂದು ಜಾಪನೀಸ್ ಕಂಪನಿ ಹೊಸದಾಗಿ ಶುರುವಾಗಿತ್ತು, ಅಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. 2007 ನಾನು IT ಇದಕ್ಕೆ ಸೇರಿಕೊಂಡೆ. ಆ್ಯಂಡ್ ದೆನ್ ಒಂದು 3 ಅಲ್ಲಿ ಕೆಲಸ ಮಾಡಿದೆ, ಆಮೇಲೆ ಬೆಂಗಳೂರಿಗೆ 2010 ಬೆಂಗಳೂರಿಗೆ ಬಂದೆ. ಮತ್ತೆ ಬೆಂಗಳೂರಿನಲ್ಲೂ ಮತ್ತೆ ಅದನ್ನೇ ಕಂಟಿನ್ಯೂ ಮಾಡಿದೆ. ಆದರೆ ಈ ಪುಸ್ತಕ ಬರೆಯೋ ಇದು ಮತ್ತು ಈ ಒಂದು ಇಂಟೆನ್ಷನ್ ಆಗಲಿ ಅಥವಾ ಇದು ನನಗೆ ಆ ಟೈಮ್ಗಳಲ್ಲಿ ಯಾವಾಗಲೂ ಇರಲಿಲ್ಲ. ಅಂದರೆ ನಾನು ಸಣ್ಣ ಹುಡುಗನಲ್ಲಿ ನಮ್ಮ ತಾಯಿ ಆಗಲಿ ನಮ್ಮ ಚಿಕ್ಕಮ್ಮ ಅವರೆಲ್ಲ ಈ ಸುಧಾ ತರಂಗ ಇದನ್ನೆಲ್ಲ ತುಂಬ ಓದೋರು, ಅದನ್ನು ನೋಡಿದ್ದೆ ಅಷ್ಟೇ. ಅಂದರೆ ಅವರು ತುಂಬ ಅದನ್ನು ಆಸಕ್ತಿಯಿಂದ ಒಂದು ವಾರ ಮಿಸ್ ಆಗ್ಬಿಡ್ತು ಅಂದರೆ ಅವ್ರಿಗೆ ತುಂಬ ಒಂಥರ ಚಡಪಡಿಕೆ, ಇಲ್ಲ ಬರಲೇ ಇಲ್ಲ ಈ ವಾರ ಪುಸ್ತಕ ಅನ್ನೋ ಥರ. ನನಗೆ ಅವಾಗೆಲ್ಲ ಅನ್ಸೋದು ಏನು ಇಷ್ಟೊಂದು ಏನು ಓದ್ತಾರೆ ಇದರಲ್ಲಿ ಅನ್ನೋದೊಂದು ಇದು ಬಂದಿತ್ತು. ಅದೊಂದು ನನ್ನ ನೆನಪಿನಲ್ಲಿ ಇತ್ತು ಯಾವಾಗ್ಲೂ, ಈ ಥರ ನಮ್ಮ ಮನೆಯಲ್ಲಿ ಓದೋ ಒಂದು ಇದು ಇಟ್ಕೊಂಡಿದ್ದಾರೆ ನಮ್ಮ ಹಿರಿಯರು ಅಂತೇಳಿ. ಹಾಗೇನೆ ನಮ್ಮ ತಾತ ಆಗಲಿ ನಮ್ಮ ತಂದೆ ಆಗಲಿ ಎಲ್ಲರೂ ಓದುವಾಗ ಒಂದು ನ್ಯೂಸ್ ಪೇಪರ್ನ ಇಟ್ಕೊಂಡ್ರೆ ಲೈಕ್ ಅದು ಟಾಪ್ ಟು ಬಾಟಮ್ ಎಂಡ್ ಟು ಎಂಡ್ ಪೂರ್ತಿ ಓದ್ಬಿಟ್ಟಿರೋರು. ಸೊ ನಾವು ಏನೇ ಒಂದು ಇದನ್ನ ಇವತ್ತಿನ ದಿವಸದ ಏನೋ ಕೇಳಬೇಕು ಅಂದ್ರೆ ಅವ್ರ ಹತ್ರ ದೇ ವುಡ್ ಹ್ಯಾವ್ ಆಲ್ ದಟ್ ಇನ್ಫಾರ್ಮೇಶನ್. ಸೊ ಆ ರೀತಿಲಿ ಓದೋದು ನಮ್ಮ ಮನೆಯಲ್ಲಿ ಇತ್ತು, ಆದರೆ ನಾನು ಅಷ್ಟೊಂದು ಇದಾಗಿ ಇದು ಮಾಡಿರಲಿಲ್ಲ. ಆಮೇಲೆ 2010-2014 ಮದುವೆ ಆಯಿತು. ಆಮೇಲೆ 2017 ನಾನು ಆಸ್ಟ್ರೇಲಿಯಾಗೆ ಬಂದೆ.
1: ನೀವು ಹೇಳ್ದಂಗೆ ನ್ಯೂಸ್ ಪೇಪರ್ ಅಂದಾಗ ನಂಗೆ ನಾಪ್ಕ ಬರುತ್ತೆ, ನ್ಯೂಸ್ ಪೇಪರು ಒಂದು 5 ಕಾಫಿ ಓದೋರು, ನಮ್ಮ ಅಜ್ಜಿ ಕೂಡ ಮಾಡೋರು.
2: ಹೌದು, ಅದರಲ್ಲಿ ಎಷ್ಟು ಡೀಟೇಲ್ ಅಂದ್ರೆ ಅದು ಓದಿ ಕೊನೆಗೆ ಆ ಪದ ಬಂದ ಮುಗಿಸೋವರೆಗೂ ನಮಗೆ ಮನೆಯಲ್ಲಿ ಗೊತ್ತಾಗ್ತಿರಲಿಲ್ಲ ಇವ್ರು ಓದಿದಾರೋ ಇಲ್ವೋ ಅನ್ನೋದು. ನಮ್ಗೆ ಪದ ಬಂದ ನೋಡಿದಾಗಲೇ ಗೊತ್ತಾಗೋದು ಪದ ಬಂದ ಮುಗ್ದಿದೆ ಅಂದ್ರೆ ಇವ್ರು ಓದ್ ಮುಗಿಸಿದ್ದಾರೆ ಅಂತ.
1: ಆಮೇಲೆ ಹೇಳಿ ನಿಮ್ಮ ಫಾರ್ಮಿಂಗ್ ಇಯರ್ಸ್, ಸೊ ಮತ್ತೆ ನೀವು ಕ್ಯೂರಿಯಸ್ ಚೈಲ್ಡ್ ಅಂತ ಹೇಳಿದ್ರೆ, ಸೊ ನಿಮ್ ಫಾರ್ಮಿಂಗ್ ಇಯರ್ಸ್, ನಿಮ್ ಟೀನೇಜ್ ಇಯರ್ಸ್, ಅದ್ರಲ್ಲಿ ನಿಮಗೆ ಅವಾಗ ಏನಾದ್ರು ಅನ್ನಿಸ್ತಿತ್ತಾ ಇಲ್ಲ ನಾನು ಐ ಆಮ್ ಮೋರ್ ಕ್ಯೂರಿಯಸ್ ದನ್ ಅದರ್ ಚಿಲ್ಡ್ರನ್?
2: ಅಂದ್ರೆ ಮೋರ್ ಕ್ಯೂರಿಯಸ್ ದನ್ ಅದರ್ ಚಿಲ್ಡ್ರನ್ ಅಂತ ಅಂತ ಅನ್ನಿಸ್ತಿರ್ಲಿಲ್ಲ. ಆದರೆ ಈಗ ನಾವು ಏನು ಓದ್ತಾ ಇದ್ದೀವೋ, ಅಥವಾ ಎಸ್ಪೆಷಲಿ ನಾನು ಇಂಜಿನಿಯರಿಂಗಲ್ಲಿ ಈಗ ನಾವು ಓದ್ತಾ ಏನು ಓದ್ತಾ ಇದ್ದೀವೋ, ಇದನ್ನು ನಾವು ಹೇಗೆ ನಿಜವಾಗ್ಲೂ ಇದನ್ನು ಯೂಸ್ ಮಾಡ್ತೀವ, ಅಥವಾ ಇದರಿಂದ ಏನಾದ್ರು ಉಪಯೋಗ ಇದೆಯಾ ಅನ್ನೋ ಕ್ವೆಶ್ಚನ್ಸ್ ನನಗೆ ಮೋಸ್ಟ್ ಪ್ರಾಬ್ಲಿ ಥರ್ಡ್ ಇಯರಲ್ಲಿ ಓದುವಾಗ ಎಷ್ಟೊಂದು ಸತಿ ಬಂದಿದೆ ಆ ಥರ ಯೋಚನೆ. ಇದೇನಿದು ಈ ಡೇಟಾ ಸ್ಟ್ರಕ್ಚರ್ಸ್ ಅಂತಾರೆ, ಇದೇನು ಕ್ಯೂ ಅಂತಾರೆ, ಇದೇನು ಸ್ಟ್ಯಾಕ್ ಅಂತಾರೆ, ಈ ಎಷ್ಟ್ರ ಮಟ್ಟಿಗೆ ಇದು ನಮಗೆ ಉಪಯೋಗ ಇರುತ್ತೆ ಅನ್ನೋದು ಪ್ರಶ್ನೆ ನನ್ನ ತಲೆನಲ್ಲಿ ಯಾವಾಗಲೂ ಇತ್ತು. ಆಮೇಲೆ ಈ ಒಂದು ಈ 2008 ಎಸ್ಪೆಷಲಿ ಆ ಫೈನಾನ್ಷಿಯಲ್ ಕ್ರೈಸಿಸ್ ಆಯ್ತಲ್ಲ, ಅದಾದ್ಮೇಲಿಂದ ತುಂಬ ಬದಲಾವಣೆಗಳಾಗಕ್ಕೆ ಶುರುವಾದವು. ಆಮೇಲೆ ಎಷ್ಟೋ ರೀತಿಯಾದ ಹೊಸ ಥರ ಆವಿಷ್ಕಾರಗಳು, ಇನ್ವೆನ್ಷನ್ಸ್ ಶುರುವಾದವು. ಆದಾಗ ಆ ಥರ ಆದಾಗ ನನಗೆ ಅದ್ರ ಮೇಲೆ ಸ್ವಲ್ಪ ಅಂದರೆ ಫಾಲೋಯಿಂಗ್ ಶುರು ಆಯಿತು. ಏನಿರ್ಬೋದು, ಏನಕ್ಕೆ ಇದು, ಏನು ವಾಟ್ ಆರ್ ದೇ ಡೂಯಿಂಗ್, ಏನಿದು ಹೊಸ ಥರ ಇನ್ವೆನ್ಷನ್ಸ್ ಆಗ್ತಾ ಇದೆಯಲ್ಲ ಅನ್ನೋದನ್ನ ನಾನು ಫಾಲೋ ಮಾಡ್ತಾ ಇದ್ದೆ. ಹಾಗಾಗಿ ಅದೊಂಥರ ಇಟ್ ಈಸ್ ಆಲ್ವೇಸ್ ದೇರ್ ಇನ್ ಮೀ, ಇಫ್ ಸಮಥಿಂಗ್ ನ್ಯೂ ಅಥವಾ ಏನಾದರೂ ಹೊಸದು ಬಂತು ಅಥವಾ ಹೊಸದಾಗಿ ಯಾರಾದರೂ ಏನಾದರೂ ಕಂಡುಹಿಡಿದಿದ್ದಾರೆ ಅಂದರೆ ಅದ್ರ ಬಗ್ಗೆ ತಿಳ್ಕೊಳ್ಳೋ ಒಂದು ಆಸಕ್ತಿ ಇನ್ನೂ ಇದೆ, ಅದು ಅದರಿಂದ ಕಳ್ಕೊಂಡಿಲ್ಲ.
1: ಯಾಕಂದರೆ ಐ ಮೀನ್ ಇಟ್ ಪ್ರಾಬಬ್ಲಿ ಯೂನಿವರ್ಸಲ್ ಅನ್ಸುತ್ತೆ. ನಾವು ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಅಷ್ಟೇ, ಫಸ್ಟ್ ಇಯರ್ಲಿ ಸ್ಮಿತಿ ಕಾರ್ಪೆಂಟ್ರಿ ಎಲ್ಲ ಅದೇ ಎಲ್ಲ ಉಪಯೋಗಿಸ್ತೀವಿ ಅಂತ, ಬಟ್ ಪ್ರಾಬಬ್ಲಿ ಕಾರ್ಪೆಂಟ್ರಿ ಕಲಿಬೇಕಾಗಿತ್ತು ನಮ್ಮ ಮನೇಲಿ, ಇವಾಗ ಮೊಳೆ ಹೊಡಿಬೇಕು ಅದು ಗೊತ್ತಿರೋದೇ. ನಾನು ಒಂದು 10-12 ವರ್ಷದಿಂದ ಮೊಳೆ ಹೊಡಿಬೇಕು ಅಂತ ಹೊಡೆದೆ ಮನೇಲಿ, ವಾಟರ್ ಪೈಪ್ ಅಲ್ಲಿ ಹೋಗಿ ಫುಲ್ ಫ್ಲಡ್ ಆಗಿ ಅದೇ ಲಾಸ್ಟ್. ಆಮೇಲೆ ನೀವು ಇಂಜಿನಿಯರಿಂಗ್ ನೀವು ಎಸ್ ಐ ಟಿ ಮಾಡಿದ್ರೆ ಅಂದ್ರೆ
2: ಎಸ್ ಐ ಟಿ
1: ರೈಟ್, ಓಕೆ. ಅದು ಎಸ್ ಐ ಟಿ ಇತ್ತು, ಐ ಮೀನ್
2: ಅದೇ ಎಸ್ ಐ ಟಿನೂ ಇದೆ, ಎಸ್ ಐ ಟಿನೂ ಇದೆ.
1: ಓಕೆ,
2: ಅದು ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್, ಇದು ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್, ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್
1: ಇಂಜಿನಿಯರಿಂಗ್.
2: ಏನು ಅಂದ್ರೆ ಮೋರ್ ದೆನ್ ಸ್ಟಡೀಸ್ ಅನ್ನೋದಕ್ಕಿಂತ ಜನರ ಜೊತೆ ಒಡನಾಟ ತುಂಬಾ ಬೆಳೀತು ಅಲ್ಲಿ. ಯಾಕಂದ್ರೆ ಅಲ್ಲಿ ತುಂಬಾ ಬೇರೆ ಬೇರೆ ಸ್ಟೇಟ್ಸ್ ಇಂದ ಹುಡುಗರು ಬಂದಿದ್ರು, ಅವರು ಯಾವ ತರ ಯೋಚನೆ ಮಾಡ್ತಾರೆ ಅಥವಾ ಅವ್ರು ಯಾವ ತರ ಅವ್ರ ಜೀವನ ಹೇಗಿರುತ್ತೆ ಈ ತರದೆಲ್ಲ ತುಂಬಾ ನನಗೆ ತಿಳ್ಕೊಳ್ಳೋ ಒಂದು ಅವಕಾಶ ಸಿಕ್ತು ಅಲ್ಲಿ. ನಮ್ಮ ಕಾಲೇಜ್ ಅಥವಾ ನಮ್ಮ ಕ್ಲಾಸ್ಮೇಟ್ಸ್ ಆಗ್ಲಿ ಅವರೆಲ್ಲ ತುಂಬಾ ಈಗ ಬಿಹಾರ, ಉತ್ತರ ಪ್ರದೇಶ, ಮಹಾರಾಷ್ಟ್ರ ಈ ಕಡೆಯಿಂದೆಲ್ಲ ಬಂದಿದ್ರಲ್ಲ, ಸೊ ಹಾಗಾಗಿ ಅವ್ರ ಜೊತೆ ಮಾತಾಡೋದು, ಅವ್ರ ಜೊತೆ ಅವರ ಒಂದು ಇದನ್ನ ತಿಳ್ಕೊಳ್ಳೋದು ಒಂಥರ ಚೆನ್ನಾಗಿತ್ತು. ಆಮೇಲೆ ಅವರ ಒಂದು ಇದರಲ್ಲಿ ಸುಮಾರು ರೀತಿಯಾದ ಒಂದು ಕಲ್ಚರಲ್ ಚೇಂಜಸ್ ಅಥವಾ ನಮ್ಮಲ್ಲಿ ಮಾಡೋದು ಬೇರೆ ಥರ ಅಥವಾ ಅವರಲ್ಲಿ ಬೇರೆ ಥರ ಇರೋದು ಇದನ್ನೆಲ್ಲ ನೋಡಿ ನನಗೆ ಒಂಥರ ಒಂದು ರೌಂಡ್ ಒಂದು ಎಲ್ಲ ಕಡೆಯವ್ರದ್ದು ಒಂದೊಂದು ಮನಸ್ಥಿತಿ ತಿಳ್ಕೊಳ್ಳೋ ಒಂದು ಇದಾಯಿತು. ಹಾಗೆ ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ್ಲೂ ಅಲ್ಲೂ ನನಗೆ ತುಂಬ ಜನ ಬೆಂಗಾಲಿ ಫ್ರೆಂಡ್ಸ್ ಇದ್ರು, ಆಮೇಲೆ ಒರಿಸ್ಸಾದವರಿದ್ರು, ನಾರ್ತ್ ಈಸ್ಟ್ ಫ್ರೆಂಡ್ಸ್ ಸುಮಾರು ಜನ ಇದ್ದಾರೆ. ಸೊ ಹಾಗಾಗಿ ಒಂಥರ ಎವ್ರಿ ಪಾರ್ಟ್ ಆಫ್ ಇಂಡಿಯಾ ಜೊತೆ ಒಂಥರ ಒಂದು ಕನೆಕ್ಷನ್ ಥರ ಐ ಕುಡ್ ಹ್ಯಾವ್ ದಟ್ ಸೆನ್ಸ್, ಲೈಕ್ ಅವ್ರ ಹತ್ರ ಮಾತಾಡೋದಾಗಲಿ ಅಥವಾ ಅವ್ರ ಒಂದು ಕಲ್ಚರ್ ತಿಳ್ಕೊಳ್ಳೋದು ಒಂದು ಒಳ್ಳೆ ಅನುಭವ ಇತ್ತು ನನಗೆ.
1: ಅದೇ ಇನ್ನು ನಿಮ್ಮ ಪುಸ್ತಕದ ಬಗ್ಗೆ ಮತ್ತೆ ನಿಮ್ಮ ಜೀವನದ ಬಗ್ಗೆ ಮಾತಾಡೋಣ. ಈಗೊಂದು ಸ್ಪಾನ್ಸರ್ ಸಂದೇಶ ಕೇಳೋಣ. ಈಗ
4: Karen Lang, Director of Lady Anne Funerals. We are a family-owned and operated business in Sydney, and we have proudly served our local community for over 18 years.
5: Lady Anne Funerals aims to exceed expectations by fulfilling client requests to remember and honour their recently passed loved ones. Throughout the process, clients are supported by the same funeral arranger from the small team of ladies in the office at Gladesville. If you need any guidance or have questions, please call Lady Anne Funerals on 1300 740074. That's 1300 740074.
4: Lady Anne Funerals, where every family is special.
6: 101 Music, an Australian production music catalogue of over 250,000 track titles to suit all your production needs. Music to propel the stories you want to tell. Whether it's a local brand advertisement or underscoring a television series, 101 Music delivers emotional solutions through music. Go to www.101.audio, search catalogs to license the music you need. 101 Music is a proud sponsor of 2RRR.
7: Are you a bloke in the Ryde, Hunters Hill area who enjoys making furniture, restoring bicycles, fixing lawnmowers, or making cubby houses? Well, the Hunters Hill Ryde Men Shed sounds like the place for you. The shed features a fully equipped woodworking workshop where handy-minded blokes can make and repair their own personal projects or work together on stuff for the community. It's a space where men can share their interests, skills and knowledge, or just come to have a cuppa and chat. For details, contact Leon on 0478156434 or search for Ryde Hunters Hill Men Shed on the World Wide Web.
8: Part of Bendigo Bank, Community Bank Homebush and North Ryde invest in community outcomes. Radio 2RRR is dedicated to working with local youth through the broadcasting medium, as well as to assist adults who are on their rehabilitation journey. Without the significant support from the Community Bank Homebush and North Ryde, this initiative simply would not be possible.
9: Support the bank that supports your community. Call, email or visit station sponsor Community Bank Homebush and North Ryde. Part of Bendigo Bank, the better big bank.
1: New Kelta Dera, 2RRR Sydney Kannadavani Banuli Karyakrama. ನಾವು ಇವತ್ತು ದ ಸ್ಕೈ ವಾಸ್ ದ ಸ್ಕ್ರೀನ್ ಪುಸ್ತಕದ ಬಗ್ಗೆ ಮಾತಾಡ್ತಿದ್ದೀವಿ ಸಂದೇಶ್ ಕೃಷ್ಣವೇಣಿ ಅವ್ರ ಜೊತೆ, ಆಥರ್ ಸಂದೇಶ್ ಕೃಷ್ಣವೇಣಿ. ಹೇಳಿ ಸರ್, ನಿಮ್ಮ ಹೆಸರು ಚೇಂಜ್ ಮಾಡಿಬಿಟ್ಟಿದ್ದೀರಾ?
2: ಅದು ಏನು ಅಂದರೆ, ನನ್ನ ಒಂದು ಮೂಲತಃ ಹೆಸರು ಸಂದೇಶ್ ಜಗನ್ನಾಥ್, ನಮ್ಮ ತಂದೆ ಹೆಸರು ಇದೆ ಲಾಸ್ಟ್ ನೇಮಲ್ಲಿ. ಸೊ ನಾನು ಈ ಪುಸ್ತಕ ಬರೆಯುವಾಗ ನಮ್ಮ ತಾಯಿ ಹೆಸರು ಯಾಕೆ ಇಟ್ಕೋಬಾರ್ದು ಅಂಥೇಳಿ ಸಂದೇಶ್ ಕೃಷ್ಣವೇಣಿ ಅಂತ ನನ್ನ ಆಥರ್ ನೇಮ್ ಅದು. ಆ್ಯಂಡ್ ಒಂದು ಕಾವ್ಯನಾಮ ಇರಲಿ ಅಂತ ಹೇಳಿ ಅದನ್ನು ಕೃತಾಂಶ ಅಂತ ಹೇಳಿ ನನ್ನ ಒಂದು ಕಾವ್ಯನಾಮ ಕೃಷ್ಣವೇಣಿ ತನೆಯ ಸಂದೇಶ ಅಂತ ಅದನ್ನು ಶಾರ್ಟ್ ಆಗಿ ಕೃತಾಂಶ ಅಂತ ಮಾಡಿದ್ದೀನಿ. ಏನು ಒಂದು ಎಮೋಷ್ನಲ್ ಕನೆಕ್ಟ್ ನಮ್ಮ ತಾಯಂದ್ರ ಜೊತೆ ಎಲ್ರಿಗೂ ಇರುತ್ತೆ. ಸೊ ಹಾಗಾಗಿ ಅದನ್ನು ಪುಸ್ತಕದ ಮೂಲಕ ಅದನ್ನು ಕ್ಯಾರಿ ಮಾಡಿದೆ.
1: ಇಲ್ಲ, ತುಂಬ ಸಂತೋಷ ಆಯಿತು. ಯಾಕಂದರೆ ನಾನು ಅದೇ ಯಾವಾಗಲೂ ಯೋಚಿಸ್ತಾ ಇರ್ತೀನಿ, ಯಾಕಂದರೆ ತಂದೆ ಅವ್ರ ಜೊತೆ ಏನೋ ದೇಸ್ ಆಲ್ವೇಸ್ ಅ ರೆಫ್ರೆನ್ಸ್ ಅಂತ. ಸೊ ವೆರಿ ಗುಡ್. ಆಮೇಲೆ ಹೇಳಿ, ನೀವು 2017 ನೀವು ಸಿಡ್ನಿಗೆ ಬರ್ತೀರಾ?
2: ಹೌದು. ಸೊ 2017 ಅದೊಂಥರ ಅಡ್ವೆಂಚರ್, ಯಾಕಂದರೆ ಪಿ ಆರ್ ಪ್ರೋಸೆಸ್ ಎಲ್ಲ ಇದನ್ನು ಸ್ವಂತ ನಾವೇ ಮಾಡಿಕೊಂಡು ನಾನು ಮತ್ತು ನನ್ನ ಸ್ನೇಹಿತ ಇಬ್ಬರು ಒಂದೇ ಟೈಮಲ್ಲಿ ಬಂದ್ವಿ. ಆಮೇಲೆ ಆ್ಯಸ್ ಯೂಶ್ವಲ್ ಎಲ್ಲ ನಮ್ಮ ಐ ಟಿ ಸ್ನೇಹಿತರು ಎಲ್ಲ ಮಾಡೋ ಸ್ಟ್ರಗಲ್ ಥರನೇ ನಾನೂ ಕಪಲ್ ಆಫ್ ಮಂತ್ಸ್ ಕೆಲಸ ಹುಡುಕಿ ಒಂದು 3 ತಿಂಗಳಾದಮೇಲೆ ಕೆಲಸ ಸಿಕ್ತು ಇಲ್ಲಿ. ಹಾಗೆ ನನ್ನ ಐ ಟಿ ಜರ್ನಿ ಇಂಡಿಯಾದಲ್ಲಿ ಸಿಡ್ನಿನಲ್ಲಿ ಶುರು ಆಯಿತು. ನನ್ನ ಮಡದಿನೂ ಹಾಗೆ ನನ್ನ ಜಾಯ್ನ್ ಆದಲು, ಶೀ ಅವಳೂ ಮೆಲ್ಬರ್ನಲ್ಲಿ ಕೆಲಸ ತೊಗೊಂಡು ಬಂದಳು ಅದೇ ಸಮಯದಲ್ಲಿ. ಆಮೇಲೆ ನಾವೊಂದು 6 ತಿಂಗಳು ಸಿಡ್ನಿ ಮೆಲ್ಬೋರ್ನ್ ಅಂತ ಒಂದು ಡಿಸ್ಟೆಂಟ್ ಅದರಲ್ಲೇ ಇದ್ವಿ. ಆಮೇಲೆ ಅವಳು ಸಿಡ್ನಿಗೆ ಟ್ರಾನ್ಸ್ಫರ್ ತೊಗೊಂಡು ಸಿಡ್ನಿಗೆ ಬಂದಳು. ಆಮೇಲೆ ನಮ್ಮ ಜೀವನ ಅಲ್ಲಿಂದ ಮುಂದುವರಿತು. ಸಿಡ್ನಿಯಲ್ಲಿ ಅದೇ ಮೊದಲಿನ ದಿನಗಳಲ್ಲಿ ಸ್ವಲ್ಪ ನಮ್ಮ ಆಸ್ಟ್ರೇಲಿಯನ್ ಇಂಗ್ಲೀಷ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಯಿತು. ಆಮೇಲೆ ನಿಧಾನವಾಗಿ ಎಲ್ಲ ಗೊತ್ತಾಯಿತು. ಆಮೇಲೆ ಇಲ್ಲಿ ಬಂದಮೇಲೆ ತುಂಬಾ ಆ್ಯಕ್ಚುಲಿ ನಾನು ಬರೋ ಟೈಮಲ್ಲಿ ನನ್ನ ಮನೆಯಲ್ಲಿ ಆಗಲಿ ಅಥವಾ ಇದರಲ್ಲಿ ಅಲ್ಲೆಲ್ಲ ಸರಿ ಇದೆಯಾ, ಅಲ್ಲೆಲ್ಲ ಏನು ರೇಸಿಸಮ್ ಅಂತ ಇನ್ನೊಂದು ಅನ್ನೋ ಒಂದು ಪ್ರಶ್ನೆಗಳು ಇತ್ತು. ಅದೇ ನನಗೆ ಇಲ್ಲಿ ಬಂದಮೇಲೆ ಅಂತ ನನಗೆ ಆ ಥರ ಯಾವುದು ಕಹಿ ಅನುಭವಗಳಾಗಲಿ ಇನ್ನೊಂದಾಗಲಿ ಆಗಲ್ಲ, ಯಾವಾಗ್ಲೂ ಒಂದು ಒಳ್ಳೆ ಒಡನಾಟ ಆಗಲಿ ಅಥವಾ ಒಂದು ಒಳ್ಳೆ ಇದೇ ಸಿಕ್ಕಿದೆ ನನಗೆ. ಯಾವತ್ತೂ ಯಾರ ಒಂದು ಇದನ್ನು ಇದಾಗಿಲ್ಲ ನನಗೆ. ಆಮೇಲೆ ಇಲ್ಲಿ ಇರೋ ನಮ್ಮ ಭಾರತೀಯ ಕನೆಕ್ಷನ್ಸು ಇದು ಎಲ್ಲನೂ ಇಟ್ ವಾಸ್ ಕ್ವೈಟ್ ಸರ್ಪ್ರೈಸ್ ಫಾರ್ ಮಿ. ಯಾಕಂದರೆ ನಾನು ಅಷ್ಟು ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟೊಂದು ಇದು ಇಷ್ಟೊಂದು ಜನ ಆಗಲಿ ಇಷ್ಟೊಂದು ಸಪೋರ್ಟ್ ಇರುತ್ತೆ ಅಂತ. ಬಟ್ ಅದು ನನಗೆ ತುಂಬ ಸಹಾಯ ಆಯಿತು. ಎಷ್ಟೋ ಇನ್ಸ್ಟೆನ್ಸಸ್ಸಲ್ಲಿ ನಮ್ಮ ಒಂದು ಕನ್ನಡ ಬಳಗದವರು ನಮ್ಮ ಜೊತೆ ಇದ್ದಿದ್ದು ನಂಗೆ ತುಂಬಾ ಸಹಾಯ ಆಗಿದೆ ಸಿಡ್ನಿನಲ್ಲಿ. ಆ್ಯಂಡ್ ಐ ಥಿಂಕ್ ದಟ್ಸ್ ಒನ್ ಆಫ್ ದಿ ಮೋಸ್ಟ್ ಫ್ಯಾಸಿನೇಟಿಂಗ್ ಥಿಂಗ್ಸ್ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಊರುಗಳಲ್ಲೇ ಇರುವಾಗ ನಾವು ಅಷ್ಟು ನಮ್ಮ ಸರ್ಕಲ್ನ ಬಿಟ್ಟು ನಾವು ಆಚೆ ಇದು ಮಾಡೋದು ತುಂಬ ಕಮ್ಮಿ. ಐ ಮೀನ್ ನಾನು ಬೇರೆಯವ್ರು ಮಾಡ್ಬೋದೇನೋ ನಾನು ತುಂಬ ಕಮ್ಮಿ, ಆದರೆ ಇಲ್ಲಿ ಬಂದಮೇಲೆ ಆ ಥರ ಒಂದು ಇಂಟ್ರ್ಯಾಕ್ಷನ್ ಆಗಲಿ ಇನ್ನೊಂದಾಗಲಿ ತುಂಬ ಹೆಚ್ಚು ಇದಾಗಿ ಸಿಕ್ತು ನನಗೆ. ಹೋಮ್ ಅವೇ ಫ್ರಮ್ ಹೋಮ್ ಒಂದು ಒಳ್ಳೆ ಒಡನಾಟ ಸಿಕ್ತು ನನಗೆ ಎಲ್ಲ ಭಾರತೀಯರ ಜೊತೆ. ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಆ್ಯಂಡ್ ಯಾ ಕೆಲಸ ಮಾಡುವಾಗ ಅಫ್ಕೋರ್ಸ್ ಎಲ್ಲ ನಾನು ಇಂಡಿಯಾಲಿದ್ದಾಗ ಬೇರೆ ಬೇರೆ ರಾಜ್ಯಗಳಿಂದ ಜನನ ಮಾತಾಡಿಸಿದೆ, ಇಲ್ಲಿ ಬಂದಾಗ ಬೇರೆ ಬೇರೆ ದೇಶಗಳಿಂದ ಜನಗಳೆಲ್ಲ ಅವರ ಹಾವಭಾವ ಅವ್ರು ಯಾವ ರೀತಿ ಮಾತಾಡ್ತಾರೆ ಅವ್ರದ್ದು ಏನು ಕಲ್ಚರ್ ಇದೆ ಈ ಥರ ಎಲ್ಲದನ್ನು ತಿಳ್ಕೊಳ್ಳೋ ಒಂದು ಅವಕಾಶ ಸಿಕ್ತು. ಓವರಾಲ್ ಒಂಥರ ಒಳ್ಳೆ ನನ್ನ ಒಂದು ಜರ್ನಿಲಿ ಇಟ್ ಇಸ್ ಬೀನ್ ಎ ವೆರಿ ಗುಡ್ ಇಂಟ್ರಾಕ್ಟಿವ್ ಜರ್ನಿ. ಜನಗಳ ಜೊತೆ ಮಾತಾಡೋದು ಅವರ ಒಂದು ಇದನ್ನು ತಿಳ್ಕೊಳ್ಳೋದೇ ಒಂದು ಒಳ್ಳೆ ಅನುಭವ. ಯಾಕಂದರೆ ಮಾತು ಐ ಮೀನ್ ಕಾನ್ವರ್ಸೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಯಾವುದೇ ಒಂದು ಇದನ್ನು ತಿಳ್ಕೊಳ್ಳೋದು ನೋಡೋದು ಸರಿ, ಆದರೆ ಒಬ್ಬರು ಅನುಭವನ ನೀವು ಕೇಳಿಸ್ಕೊಂಡಾಗ ಐ ಥಿಂಕ್ ದಟ್ ಮೇಕ್ಸ್ ಮಚ್ ಮೋರ್ ಡಿಫರೆನ್ಸ್ ಅಂತ ನನಗೆ ಅನ್ಸುತ್ತೆ.
1: ಅಬ್ಸಲ್ಯೂಟ್ಲಿ. ನೀವು ಸಮುದಾಯ ಅಂದರೆ ನಮ್ಮ ಇಲ್ಲಿ ಗಣೇಶೋತ್ಸವ ನಡೀತಾ ಇದೆ 1996 ಈ ಒಂದು ದೂರವಾಣಿ ಕರೆ ಬಂದಿದೆ. ಶ್ರೀಮತಿ ದೀಪ್ತಿ ಅವರಿದ್ದಾರೆ. ನಮಸ್ಕಾರ ದೀಪ್ತಿ ಅವರೇ. ನೀವು ಲೈವ್ ಇದ್ದೀರಾ ಹೇಳಿ. ಗಣೇಶೋತ್ಸವ ಫ್ರೆಂಡ್ಸ್ ಆಫ್ ಇಂಡಿಯಾ 31st 2026 ಇಲ್ಲ 30
10: ನಾನ್ ಅದಿತಿ, ನಾನು ಮೇನ್ ಕೋಆರ್ಡಿನೇಟರ್ ಆಗಿ ಈ ವರ್ಷ ಗಣೇಶೋತ್ಸವ ಆಚರಣೆಗೆ ಬಂದಿದ್ದೀನಿ. ಈ ವರ್ಷ ಗಣೇಶೋತ್ಸವ 26th ಶನಿವಾರ ಮತ್ತು 27th ಭಾನುವಾರ ಲಿವರ್ಪೂಲ್ನ ವಿಟ್ಲಾನ್ ಸೆಂಟರ್ನಲ್ಲಿ ಆಯೋಜಿಸಲಾಗಿದೆ. ಪ್ರತಿ ವರ್ಷ ಹಾಗೆ ಈ ವರ್ಷನೂ ಗಣೇಶೋತ್ಸವಕ್ಕೆ ತುಂಬಾ ಪ್ಲಾನಿಂಗ್ ಮತ್ತೆ ಪ್ರಿಪರೇಷನ್ ಇರುತ್ತೆ. ಸುಮಾರು 6 ಮುಂಚೆಯಿಂದಾನೆ ನಾವು ಇದ್ರ ತಯಾರಿಗಳನ್ನ ಶುರು ಮಾಡಿರ್ತೀವಿ. ತುಂಬಾ ಟೀಮ್ಸ್ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ವಾಲಂಟಿಯರ್ಸ್ ಇದ್ದಾರೆ, ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿ ಈ ಗಣೇಶೋತ್ಸವನ ಹಬ್ಬನ ಆಚರಿಸ್ತೀವಿ. ಈ ಎರಡೂ ದಿನಗಳು ಎಷ್ಟೋ ತರ ಪೂಜೆಗಳು, ಸಾಂಸ್ಕೃತಿಕ ಆಚರಣೆಗಳು, ನೃತ್ಯ ಪರ್ಫಾರ್ಮೆನ್ಸಸ್, ಕ್ಲಾಸಿಕಲ್ ಸಿಂಗಿಂಗ್ ಎಲ್ಲ ಇರುತ್ತೆ. ಎರಡೂ ದಿನವೂ ಮಹಾಪ್ರಸಾದನೂ ಕೊಡ್ತೀವಿ. ಆಮೇಲೆ ಈ ಎಲ್ಲಾ ಗಣೇಶೋತ್ಸವದ ಹೈಲೈಟ್ ಏನ್ ಬೇಕಂತ ಇದ್ರೆ ನೀವು ನಮ್ ಜೊತೆ ಗಣೇಶೋತ್ಸವನ ಸೆಲೆಬ್ರೇಟ್ ಮಾಡಕ್ಕೆ 26th-27th ಲಿವರ್ಪೂಲ್ಗೆ ಬಂದ್ರೆ ಅಲ್ಲಿ ನಿಮ್ಗೆ ಏನ್ ಇದು ವಾಟ್ ಇಸ್ ದಿಸ್ ಮ್ಯಾಜಿಕ್ ಅಂತ ಅರ್ಥ ಆಗಿ ನೀವು ಮುಂದಿನ ವರ್ಷದಿಂದ ನೀವೇ ಅದರಲ್ಲಿ ಭಾಗವಹಿಸಲು ಇಷ್ಟಪಡ್ತೀರಾ.
1: ಖಂಡಿತ ಖಂಡಿತ. ಆಮೇಲೆ ಈ ವರ್ಷ 14-15 ಅಂತ ಏನೋ ಇರ್ಬೇಕಲ್ಲ ಗಣಪತಿ ಹಬ್ಬ, 14th, ಬಟ್ 15th ಏನೋ ಪಂಚಾಂಗ ನಿಮ್ಮನ್ನ ಕೇಳ್ಬೇಕು ಸರ್. 14th-15 ಇದೆ ಅನ್ಸುತ್ತೆ ಹಬ್ಬ.
10: ಆದ್ರೆ ನಾವು ಮನೇಲಿ ಎಲ್ಲರೂ ಹಬ್ಬ ಮಾಡ್ಕೊಂಡು 26-27 ಕಮ್ಯುನಿಟಿ ಜೊತೆ ಮಾಡಕ್ಕೆ ಈಸಿ ಆಗ್ಲಿ ಅಂತ ವೀಕೆಂಡ್ ಮಾಡ್ತಾ ಇದೀವಿ. 14-15 ಮಂಡೇ ಬಂದಿರೋದ್ರಿಂದ ಸ್ಯಾಟರ್ಡೇ ಸಂಡೇ ಆದ್ರೆ ಎಲ್ಲರೂ ಬಂದು ಕಮ್ಯುನಿಟಿ ಜೊತೆ ಸೆಲೆಬ್ರೇಟ್ ಮಾಡಕ್ಕೆ. ಅದು ಹೊರದೇಶದಲ್ಲಿ ಇಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಮ್ಗೆ ಎಲ್ಲರಿಗೂ ಆಶ್ಚರ್ಯ ಆಗ್ಬೇಕು. ನಮ್ ದೇಶಕ್ಕಿಂತ ಜಾಸ್ತಿ ಮಾಡ್ತೀವಿ ಇಲ್ಲಿ ನಾವು. ಅದನ್ನ ಬಂದು ನೋಡಿ, ನೀವು ಭಾಗವಹಿಸಿದ್ರೇನೆ ಅನ್ಸುತ್ತೆ ಜನಕ್ಕೆ ಗೊತ್ತಾಗೋದು ಹೆಂಗಿದೆ ಅಂತ ಹೇಳೋದಕ್ಕಿಂತ ಅಂತ ನನ್ನ ಅನುಭವ.
1: ಓಕೆ ಓಕೆ. ಆಮೇಲೆ ಈ ವರ್ಷ ಹೇಳಿ ಸಾಮೂಹಿಕ ವಿಶೇಷ ಪೂಜೆ ಅಂತ ಇವಾಗ ಒಂದು ಕಳೆದೊಂದು 2-3 ವರ್ಷದಿಂದ ನೀವು ಶುರು ಮಾಡಿದ್ರೆ.
10: ಎರಡ್ಮೂರು ವರ್ಷದಿಂದ ಸಾಮೂಹಿಕ, ಲಾಸ್ಟ್ ಇಯರ್ ನಾವು 30th ಸೆಲೆಬ್ರೇಷನ್ ಅಂತ ಈ ಸಾಮೂಹಿಕ ಪೂಜೆನ ಶುರು ಮಾಡಿದ್ವಿ. ಅದಾದ್ಮೇಲೆ ಇದು ಹೊಸ ಪ್ರಯತ್ನದಲ್ಲಿ ನಾವು ಶುರು ಮಾಡಿದಾಗ ತುಂಬಾ ಜನ ರಿಜಿಸ್ಟರ್ ಆಗಿ ಅದರಲ್ಲಿ ಭಾಗವಹಿಸಿದ್ರು. ಆಮೇಲೆ ಅವ್ರು ಕೊಟ್ಟಿದ್ದ ಫೀಡ್ಬ್ಯಾಕ್ ತುಂಬಾ ಪಾಸಿಟಿವ್ ಆಗಿ ಬಂದಿದ್ರಿಂದ ನಾವು ಈ ವರ್ಷ ಕಂಟಿನ್ಯೂ ಮಾಡೋಣ ಇದನ್ನ, ಅವ್ರಗಳೇ ಹೇಳಿದ್ರು ದಯವಿಟ್ಟು ಮಾಡಿ
1: ಅಂತ.
10: ತುಂಬಾ ಪಾಸಿಟಿವ್ ಫೀಡ್ಬ್ಯಾಕ್ ಇದೆ ನಿಮ್ದ್ರಲ್ಲಿ, ನೀವು ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ಹೇಳಿದ್ದಕ್ಕೆ ಈ ವರ್ಷನೂ ಕಂಟಿನ್ಯೂ ಮಾಡಿದ್ವಿ. ಸಾಮೂಹಿಕ ಪೂಜೆದು ಕಾನ್ಸೆಪ್ಟ್ ಏನಂದ್ರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಆರು ಜನ ಒಂದೇ ಜಾಗದಲ್ಲಿ ಪೂಜೆ ಮಾಡೋದು. ಇದ್ರ ನಮ್ದ್ ಯಾಕಂದ್ರೆ ಈ ಬಿಸಿ ಲೈಫ್ ಸ್ಟೈಲ್ ಅಲ್ಲಿ ನಮ್ಗೆಲ್ಲಾರು ಒಟ್ಟಿಗೆ ಕೂತ್ಕೊಂಡು ಪೂಜೆ ಮಾಡಕ್ ಟೈಮ್ ಇಲ್ದೇ ಇರೋದ್ರಿಂದ ಅವತ್ತು ಆರು ಜನ ಫ್ಯಾಮಿಲಿ ಅವರೆಲ್ಲ ಒಟ್ಟಿಗೆ ಬಂದು ಕೂತ್ಕೊಂಡು ಪೂಜೆ ಮಾಡಿ ಪುರೋಹಿತರು ಬಂದು ನಮ್ಗೆ ಅಲ್ಲೇ ಹೇಳ್ತಾರೆ ಹೆಂಗೆ ಒಂದು ಏನ್ ಮಾಡ್ಬೇಕು, ಸ್ಟೆಪ್ ಬೈ ಸ್ಟೆಪ್ ಗೈಡ್ ಮಾಡ್ತಾರೆ. ಅಭಿಷೇಕ ಇರುತ್ತೆ, ಪೂಜೆ ಅರ್ಚನೆ ಕೊಡ್ತಾರೆ, ಎಲ್ಲಾ ಮಾಡ್ತಾರೆ. ಅವಾಗ ಮಾಡಿ ಹೇಳ್ತಾರೆ ಹೆಂಗ್ ಪೂಜೆನ ನೆರವೇರಿಸ್ಬೇಕು ಅಂದ್ರೆ ಕಂಪ್ಲೀಟ್ ಗಣಪತಿ ಪೂಜೆ ಹೆಂಗ್ ಮಾಡ್ಬೇಕು ಅಂತ ಅವ್ರು ನಮ್ಗೆ ಅವಾಗ ಅಲ್ಲೇ ತೋರಿಸ್ಕೊಟ್ಟು ನಮ್ ಮುಂದೆ ಮಾಡಿಸ್ತಾರೆ.
1: ಎಷ್ಟು ಜನ ಬರಬಹುದು?
10: ಆರು ಜನ ಒಂದ್ಸಲ ಸಾಮೂಹಿಕ ಪೂಜೆಲಿ, ಒಂದ್ ಫ್ಯಾಮಿಲಿಗೆ
1: ಆರು ಜನ. ಎಷ್ಟು ಫ್ಯಾಮಿಲಿಗಳು ಬರಬಹುದು? ಎಷ್ಟು ಫ್ಯಾಮಿಲಿಗಳು ಅಂತ?
11: ಲಾಸ್ಟ್ ಇಯರ್ ನಮ್ಗೆ ಬೋತ್ ಸ್ಯಾಟರ್ಡೆ ಸಂಡೇ ಇಂದ ಒಂದ್ ವಿ ಹ್ಯಾಡ್ 50 ಫ್ಯಾಮಿಲಿ.
1: ಓಕೆ,
11: ಸೊ ಪರ್ ಡೇ ಒಂದ್ 25-30 ಫ್ಯಾಮಿಲೀಸ್ ರಿಜಿಸ್ಟ್ರೇಷನ್ ಆಗಿತ್ತು.
1: ಓಕೆ, ಈಗ ರಿಜಿಸ್ಟ್ರೇಷನ್ ಗಳು ಇನ್ನು ಓಪನ್ ಆಗಿದೆಯಾ? ಸೊ ಪೀಪಲ್ ಕ್ಯಾನ್ ಸ್ಟಿಲ್ ರಿಜಿಸ್ಟರ್?
11: ಯೆಸ್, ಆಫ್ ಕೋರ್ಸ್. ಸೊ 15th ಸೆಪ್ಟೆಂಬರ್ ವರೆಗೂ ವಿ ಹ್ಯಾವ್ ಕೆಪ್ಟ್ ಇಟ್ ಓಪನ್.
1: ಓಕೆ.
11: And registration process is very simple. They just have to jump on our Friends of
1: India
11: Australia link. Adrani, on the top left hand corner ali the register for Samuhika Puja anta. And yeah, it's basically it will take 2 minutes ashte.
1: Okay.
11: And yeah, there is a cost to it because we do provide all the puja items, the flowers and the fruits. And our puja samanalle you get an abhisheka stand and everything you need for the puja.
1: Correct.
11: So the cost is ivaga Saturday ganapati puja nadiyutte and Sunday satyanarayana puja nadiyutte. So they can either register for one of the days.
1: Okay.
11: Or they can do combined. So if they're going to do a single day puja, it's $201. Or if they do a combined, it's $351.
1: Okay. Sir, one day,
11: Nimsha,
1: Jai no add maadbeke ante call ge. Kandita maadi.
11: One
1: Nimsha. So, 26th tarikh Ganeshotsav, 8 gante 30 nimshakke Ganesha Pooja, sayankala 4 gante 30 nimshakke cultural program ide. 27 September Satyanarayana Pooja, 8 gantege, aamele visarjane 3 gantege. ಸಾಮೂಹಿಕ ವಿಶೇಷ ಪೂಜೆ 50 ಫ್ಯಾಮಿಲಿಗಳು ರಿಜಿಸ್ಟರ್ ಆಗ್ಬೋದು, ಒಂದು ಫ್ಯಾಮಿಲಿಲಿ 6 ಜನ ಬರಬಹುದು. 15 ಸೆಪ್ಟೆಂಬರ್ 2026 ತನಕ ರಿಜಿಸ್ಟ್ರೇಷನ್ ಓಪನ್ ಇರುತ್ತೆ. ಫ್ರೆಂಡ್ಸ್ ಆಫ್ ಇಂಡಿಯಾ ಆಸ್ಟ್ರೇಲಿಯಾ ವೆಬ್ಸೈಟ್ಗೆ ಹೋದರೆ ಟಾಪ್ ಲೆಫ್ಟ್ ಹ್ಯಾಂಡ್ ಕಾರ್ನರಲ್ಲಿ ರಿಜಿಸ್ಟ್ರೇಷನ್ ಲಿಂಕ್ ಇದೆ. ಒಂದು ದಿನ ನೀವು ಪೂಜೆಗೆ $201, ಇಲ್ಲ ಎರಡು ದಿನವೂ ಕಂಬೈನ್ ಮಾಡಬೇಕು ಅಂದರೆ $351.
11: ಹಲೋ,
1: ಜಯ್ ಅವರೇ ಹೇಳಿ. ನಮಸ್ಕಾರ.
12: ನಮಸ್ಕಾರ ಮಹೇಶ್ ಅವರೇ, ನಮಸ್ಕಾರ ವೀಕ್ಷಕ ಎಲ್ಲರಿಗೂ, ಸಂದೇಶ್ ಅವರೇ ನಮಸ್ಕಾರ.
2: ನಮಸ್ಕಾರ. ನಮಸ್ಕಾರ
12: ಜಯ್.
1: ಆಮೇಲೆ ಹೇಳಿ ಸರ್, ಬೇರೆ ಕಾರ್ಯಕ್ರಮಗಳು ಕೂಡ ಇದೆ. ಗಣೇಶ ಪೂಜೆ ಬೆಳಗ್ಗೆ ಆಗತ್ತೆ 26th, ಕಲ್ಚರಲ್ ಪ್ರೋಗ್ರಾಮ್ಗಳಿದೆ.
12: ಅದು ಟ್ರೆಡಿಷನಲಿ ನಾವೇನ್ ಮಾಡ್ತಾ ಇದ್ವಿ ಆಲ್ಮೋಸ್ಟ್ 1996 ಹೇಳಿರ್ಬೋದು. ಅದು ಒಂಥರ ಇನ್ಸ್ಟಿಟ್ಯೂಷನ್ ತರ ಆಗೋಯ್ತು ಸರ್. ಅನುಭವ ನಮಗ್ ಕೊಡೋದು ಅದು, ಇಟ್ ಗಿವ್ಸ್ ಅ ಡಿಫರೆಂಟ್ ವೈಬ್. ಪ್ರೋಗ್ರಾಮ್ ಆಗ್ಲಿ, ಅದೇ ನೀವ್ ಹೇಳ್ತಾರ, ವಾಲಂಟಿಯರ್ಸ್ ಎಲ್ಲಾರು ಒಗ್ಗಟ್ಟಿಂದ ಸೇರಿ ಫ್ರೈಡೇ ಎಲ್ಲರೂ ಹಾಲ್ ಸೆಟ್ಅಪ್ ಮಾಡ್ತೀವಿ. ಅದಾದ್ಮೇಲೆ ಸ್ಯಾಟರ್ಡೇ ಬೆಳಗ್ಗೆ ಗಣೇಶ ಪೂಜೆ ಇರುತ್ತೆ, 8 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಅದು ಒಂದು ಗಂಟೆ ತನಕ ಆಗಿ ಅದಾದ್ಮೇಲೆ ಮಹಾಪ್ರಸಾದ ಆಗುತ್ತೆ ಮಧ್ಯಾಹ್ನಕ್ಕೆ. ಸಾಯಂಕಾಲ ನಮ್ಮ ಮಕ್ಕಳಿಗೆ ಇಲ್ಲಿ ಇಂಡಿಯನ್ ಕಮ್ಯುನಿಟಿ ಇದವರಿಗೆ ಎಲ್ಲರಿಗೂ ಒಂಥರ ಆಪರ್ಚುನಿಟಿ ಟು ಡಿಸ್ಕ್ರೈಬ್ ದೇರ್ ಕಲ್ಚರಲ್ ಟ್ಯಾಲೆಂಟ್ ಅದು ಸಾಯಂಕಾಲ 4:30 8 ಗಂಟೆ ತನಕ ಆಗುತ್ತೆ. ಅದಾದ್ಮೇಲೆ ಎಲ್ಲರಿಗೂ ಪ್ರಸಾದ
1: ಪ್ರಸಾದ
12: ತಿರ್ಗಾ ಸಂಡೇ ಬೆಳಿಗ್ಗೆ ಅದೇ ಆಲ್ಮೋಸ್ಟ್ ಸೇಮ್ ಇರ್ತೀವಿ. ಬಟ್ ಈ ಸಲ ತಿರ್ಗಾ ಪೂಜೆ
1: ಓಕೆ 8 ಗಂಟೆಗೆ
12: ಪೂಜೆನೂ ಅಷ್ಟೇ ಅದು 8:30 ಸ್ಟಾರ್ಟ್ ಮಾಡ್ತೀವಿ. ಯಾಕಂದ್ರೆ ಪ್ರೀವಿಯಸ್ ಡೇ 8 ಗಂಟೆ ಅಂಡ್ ಇಟ್ ವಿಲ್ ಬಿ ಎ ಲಾಂಗ್ ಡೇ.
1: ಕರೆಕ್ಟ್
12: 8:30 ಸ್ಟಾರ್ಟ್ ಮಾಡಿ ಅದು ಒಂದು 1 ಗಂಟೆ ಅಷ್ಟು ಮುಗಿಯುತ್ತೆ. ಅಲ್ಲಿ ಅಲ್ಲೂ ಅಷ್ಟೇ ಮಕ್ಕಳಿಗೆ ಫ್ರೆಂಡ್ಸ್ ಟೀಚರ್ಸ್ ಕಾಂಪಿಟೇಷನ್ ಆಗಲಿ ಇಲ್ಲ ನೋಟೆಡ್ ಪರ್ಸನಾಲಿಟಿ ಕನ್ನಡ ಅವ್ರಾಗ್ಲಿ ಇಲ್ಲ ಇಂಡಿಯನ್ ಎನಿ ನೋಟೆಡ್ ಪರ್ಸನಾಲಿಟಿ ಅವ್ರದ್ದು ಫ್ಯಾನ್ಸ್ ಟೀಚರ್ಸ್ ಇರುತ್ತೆ. ಅದಕ್ಕೆ ಕ್ವಶನ್ ನಾವೆಲ್ಲ ಮಾಡ್ತಿದ್ವಿ ಅದೇ ಅದೇ ಅನುಭವ ಇವ್ರಿಗೂ ಸಿಗ್ಲಿ ಅಂತ ನಮ್ದು ಅಭಿಪ್ರಾಯ. ಅದು ನಡ್ಸ್ಕೊಂಡೋಗ್ತಾ ಇದೀವಿ. ಅದಾದ್ಮೇಲೆ ಪ್ರಸಾದ ಮಹಾಪ್ರಸಾದ ಆಗುತ್ತೆ. ಅದು ಆದ್ಮೇಲೆ ವಿಸರ್ಜನೆ ಪ್ರೋಗ್ರಾಮು ಫ್ರಮ್ ದೆನ್ ಆನ್ ಇನ್ ಹೋಲ್ ಕ್ಲೀನ್ ಅಪ್ ಹಿಂಗ್ ಸ್ಟಾರ್ಟ್ ಮಾಡೋದು ವಾಪಸ್ ಎಲ್ಲ ವಾಪಸ್ ಪ್ಯಾಕ್ ಮಾಡಿ ತಮ್ಮ ತಮ್ಮನೆ ಹೊರಡೋದು.
1: ಅಂದ್ರೆ ವಿಸರ್ಜನೆ 3 ಗಂಟೆಗೆ
12: ವಿಸರ್ಜನೆ ಜನರಲಿ 3:30 ಸಂಡೆ ರಾವ್ ಕಾಲ 4:30 ಅಂತ ಅದಕ್ಕಿಂತ ಮುಂಚೆ ಮಾಡೋಣ ಅಂತ ಆ ಪದ್ಧತಿ ಇದೆ. ಸೊ ಹಂಗಾಗಿ ನಾವು ಯಾವಾಗ್ಲೂ 3:30-4 ಅಂತ ಹೊರ್ತೀವಿ. ಈ ಸಲ ಒಂದ್ ಸ್ವಲ್ಪ ಡಿಫ್ರೆಂಟ್ ಮಾಡ್ತೀವಿ ವರ್ಷ. ಯಾಕಂದ್ರೆ ಎವ್ರಿ ಇಯರ್ ವಿ ಯೂಸ್ ಟು ಗೋ ಟು ವಿಕ್ರಮ್ ಸೆಂಟ್ರಲ್ ವಿಕ್ರಮ್ ಸೆಂಟರ್ ಇಂದ ಸತ್ಯಂ ಘಾಟ್ ಹೋಗ್ತಿದ್ವಿ ಅಲ್ಲಿ ವಿಸರ್ಜನೆ ಮಾಡ್ತಿದ್ವಿ. ಬಟ್ ಈ ಸಲ ಬಿಕಾಸ್ ಆಫ್ ಎನ್ವೈರನ್ಮೆಂಟಲ್ ರೀಸನ್ ಒಂದ್ಸಲ ಅವರು ಸರ್ಟನ್ ರೆಸ್ಟ್ರಿಕ್ಷನ್ಸ್ ಆಗ. ಸೊ ಹಂಗಾಗಿ ಸ್ವಲ್ಪ ಡಿಫ್ರೆನ್ಸ್ ವಿ ವಿಲ್ ವಿಸರ್ಜನೆ ಹಾಲ್ ಅಲ್ಲಿ ವಿಕ್ರಮ್ ಸೆಂಟ್ರಲ್ ಗೆ ದೊಡ್ಡ ಬಾವಿ ಅಂತದ್ದು ಆ ತರ ಸೆಟಪ್ ಮಾಡಿ ಗಣೇಶನ ವಿಸರ್ಜನೆ ಮಾಡಿ ಅದನ್ನ ತಗೊಂಡೋಗಿ ಈಗೆಸ್ಟ್ ಎಸ್ಪೆಷಲಿ ಗಣೇಶೋತ್ಸವಕ್ಕೆ ಇಲ್ಲ ಗಣೇಶ ವಿಸರ್ಜನೆಗೆ ಸೆಟಪ್ ಮಾಡಿದ್ದಾರೆ ಕುಲಪಾಟ್ಲ ಅವರು. ಅಲ್ಲಿ ಹೋಗ್ಬಿಟ್ಟು ಇವೆಂಚುಲಿ ಈ ಗಣೇಶ ಎಲ್ಲ ವಿಸರ್ಜನೆ ಮುಗಿಸ್ತೀವಿ.
1: ಈ ವರ್ಷ ಏನ್ ಪ್ರೀಮಿಯರ್ ಬರ್ತಿದಾರ? ಪ್ರೀಮಿಯರ್
12: ನಮ್ ಕರೆಯ ಪ್ರಯತ್ನ ಇದೆ. ಅವ್ರಿಗೆ ಸರ್ ನಮ್ ಕರ್ತವ್ಯ ಕೇಳೋದ್ ನಮ್ ಕರ್ತವ್ಯ.
1: ಯಾಕಂದ್ರೆ ಹೋದ ವರ್ಷ ಬಂದಿದ್ರಲ್ಲ ಪ್ರೀಮಿಯರ್
12: ಬಂದ್ರು ಅವ್ರು ವೆರಿ ಸಪೋರ್ಟಿವ್ ವೆರಿ ಸಪೋರ್ಟಿವ್. ನಮ್ಮ ಲಿಂಪುಲ್ ಎಂಪಿ ಚರಿಸ್ಮಾ ಕಲ್ಯಾಣ ಅವರು ಅವರು ಗ್ರೋನ್ ಅಪ್ ಥ್ರೂ ಫ್ರೆಂಡ್ ಆಫ್ ಇಂಡಿಯಾ ಅಂತ ಅದಕ್ಕೆ ವೆರಿ ಗುಡ್ ಕನೆಕ್ಷನ್ ಫ್ರಮ್ ಗ್ರಾಸ್ ರೂಟ್ ಲೆವೆಲ್ ಫಾರ್ ಅಂಡ್ ವೆರಿ ಬಿಗ್ ಸಪೋರ್ಟ್ ಅಂಡ್ ಪ್ರೀಮಿಯರ್ ಅಷ್ಟೇ ಲಾಸ್ಟ್ ಟೈಮ್ ಬಂದಾಗ ಅಷ್ಟೇ ತುಂಬಾ ಸಪೋರ್ಟ್ ಮಾಡಿದ್ರು ವೆರಿ ವೆಲ್ ರಿಸೀವ್ಡ್.
1: ಆಮೇಲೆ ನಮ್ಮ ಕೇಳುಗರಿಗೆ ಏನಾದ್ರು ಇಸ್ ದೇರ್ ಅ ಕಾಲ್ ಫಾರ್ ಆಕ್ಷನ್ ಏನಾದ್ರು ವಾಲಂಟಿಯರ್ಸ್ ಅದರ ಬೇಕಾ?
12: ಕಾಲ್ ಫಾರ್ ಆಕ್ಷನ್ ಡೆಫಿನೆಟ್ಲಿ ಒನ್ ಪ್ಲೀಸ್ ಎಲ್ಲರೂ ಬನ್ನಿ ಎಲ್ಲರೂ ಭಾಗವಹಿಸಿ ಬಂದು ಏನಾಗತ್ತೋ ವಾಲಂಟಿಯರ್ ಮಾಡ್ಬೇಕಾ ದಯವಿಟ್ಟು ಬಂದ್ ಮಾಡಿ. ಏನಾಗತ್ತೆ ಅಂದ್ರೆ ಬಿಕಾಸ್ ಫಾರ್ ಗಣೇಶೋತ್ಸವ ಇಟ್ ಇಟ್ ಆಲ್ಮೋಸ್ಟ್ ರಿಕ್ವೈರ್ಸ್ ಅಬೌಟ್ 3 or 4 months ಪ್ರಯರ್ ಇಂದ ನಾವು ಪ್ಲಾನ್
1: ಮಾಡ್ತಾರೆ.
12: ಏನಾಗತ್ತೆ ವಾಲಂಟಿಯರ್ಸ್ ಅಲ್ಲಿ ಅವತ್ತಿನ ದಿನ ಬಂದ್ರೆ ದೇರ್ ವಿಲ್ ಬಿ ಮ್ಯಾಸಿವ್ ರಶ್ ಆಫ್ ವಾಲಂಟಿಯರ್ಸ್ ಕಮಿಂಗ್ ಇನ್ ಅಂತ. ಅವಾಗ ಒಂದೊಂದ್ ಸಲ ಏನಾಗುತ್ತೆ ಎಲ್ಲರೂ ಇದು ಮಾಡ್ಬೇಕು ಅದು
1: ಮಾಡಬೇಕು.
12: ಯಾಕಂದ್ರೆ ಸೊ ವಾಟ್ ವಿ ಕ್ಯಾನ್ ಆಲ್ಸೋ ಡೂ ಇಸ್ ವಿ ಹ್ಯಾವ್ ಸೆಟ್ ಅಪ್ ಅ ವಾಲಂಟಿಯರ್ ಥಿಂಗ್ ಅದು ನಾನು ಶೇರ್ ಮಾಡ್ತೀನಿ. ನೀವು ನಿಮ್ ವೆಬ್ಸೈಟ್ ಶೇರ್ ಮಾಡಿದ್ರೆ ಯುವರ್ ಬಿಸ್ನೆಸ್ ಕ್ಯಾನ್ ಆಲ್ಸೋ ಗೋ ಅಂಡ್ ರಿಜಿಸ್ಟರ್. ನಮ್ಗೆ ಮುಂಚೆನೆ ಗೊತ್ತರೆ ಅಲೋಕೇಟ್ ಪೀಪಲ್ ಟು ಜಾಬ್ಸ್ ಅಕಾರ್ಡಿಂಗ್ಲಿ ಆಸ್ ಪರ್ ಕೇರ್. ಸೊ ದಟ್ ಇಸ್ ಒನ್ ರಿಕ್ವೆಸ್ಟ್ ಫಾರ್ ಎನಿ ಒನ್ ಹೂ ಇಸ್ ವಿಶಿಂಗ್ ಟು ವಾಲಂಟಿಯರ್ ಟು ಕಮ್ ಅಂಡ್ ರಿಜಿಸ್ಟರ್. ಸೆಕೆಂಡ್ಲಿ ಏನು ಅಂದ್ರೆ ಎಲ್ಲರೂ ಪ್ಲೀಸ್ ಬಂದು ಭಾಗವಹಿಸಿ. 3 ದಿನದ್ದು ಇವೆಂಟ್ ಆಲ್ಮೋಸ್ಟ್ ಕ್ಲೋಸ್ ಟು ಅಬೌಟ್ 5,000-5,500 ಜನ
1: ಬರ್ತಾರೆ
12: ಅಕ್ರಾಸ್ ಟೂ ಡೇಸ್. ಸೊ ಬಂದು ಎಂಜಾಯ್ ಮಾಡಿ. ಈ ಇವೆಂಟ್ ಆಲ್ಮೋಸ್ಟ್ ಹೇಳಿದ್ನಲ್ಲ 31 ವರ್ಷ ಅಂತ ನಡೀತಿದೆ.
1: 31 ವರ್ಷ
12: ಅಂತ ನಡೀಬೇಕು ಅಂದ್ರೆ ಯು ಮಸ್ಟ್ ಬಿ ಡೂಯಿಂಗ್ ಸಮಥಿಂಗ್ ರೈಟ್. ಜನರ ಪ್ರೋತ್ಸಾಹ ಅಂಡ್ ಅವರ್ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಇಟ್ ಫಾರ್ವರ್ಡ್. ಅಂಡ್ ಲಾಸ್ಟ್ಲಿ ಇಟ್ ಇಸ್ ಪ್ಯೂರ್ಲಿ ಫಂಡೆಡ್ ಬೈ ವಾಲಂಟಿಯರ್ಸ್. ಸೊ ಮಟ್ಟಕ್ಕೆ ಬಂದಿರೋದು ಇಸ್ ಓನ್ಲಿ ಬಿಕಾಸ್ ಆಫ್ ವಾಲಂಟಿಯರ್ ಫಂಡಿಂಗ್, ಸೆಲ್ಫ್ ಫಂಡಿಂಗ್. ಯಾರ್ಯಾರು ನಾವು ಅಲ್ಲಿ ನಡೆಸ್ತೀವೋ ಅದೇ ಫೀಲ್ಡಲ್ಲಿ, ಇಂಡಿಯಾ ಹೆಂಗ್ ಮಾಡ್ತಿದ್ವೋ ಅದೇ ಫೀಲ್ಡಲ್ಲಿ ಅಂತೂ ವಿ ಆಕ್ಟಿವ್ಲಿ ಡೊನೇಟ್ ಟು ಇನ್ಶೂರ್ ದಟ್ ದಿಸ್ ಕಂಟಿನ್ಯೂ.
1: ಅಂದ್ರೆ ಡೊನೇಷನ್ಸ್ ಮತ್ತೆ ಇಲ್ಲ ಸಾರಿ ಗೋ
12: ದಿ ಆಸ್ಕ್ ಇಸ್ ಫಾರ್ anyone who is willing to donate, I will again now share martini fire na ninte no. There are different slots. Businesses are going to donate madbeku andre we can put their logo agli illa or flyer and launch beku avatinda agli adu there is enough measure that you take to accommodate all that. And for people to come and donate, that way is like it is a feel good factor andre devaru kottidini illa community kottidini anta
1: ಇನ್ನೇನಾರು ಹೇಳ್ಬೇಕಾಗಿತ್ತ ಸರ್? ಮುಂದೇನು ಮಾತಾಡೋಣ, ಮುಂದಿನ ವಾರ ಕೂಡ ಖಂಡಿತ ಮಾತಾಡೋಣ. ಬಟ್ ಬೇರೆ ಏನಾರು ಮೆಸೇಜ್ ಇತ್ತ?
12: ಅದೇ ಅಂದ್ರೆ ದೀಪ್ತಿ ಅವರು ಸಾಮೂಹಿಕ ಪೂಜೆ ಬಗ್ಗೆ
1: ಹೇಳಿದ್ದಾರೆ.
12: ಈ ವರ್ಷನು ಇನ್ನ ಜೋರಾಗಿ ಮಾಡೋಣ ಅಂತ ನಮ್ಮ ಇಚ್ಛೆ. ಪ್ರಯತ್ನ ಅಂತೂ ನಮ್ಮ ಕಡೆಯಿಂದ ಇದೆ. ಜನರ ಮೇಲೆ ನಾವು
1: ಧನ್ಯವಾದಗಳು ಸರ್. ಮುಂದಿನ ವಾರ ತಿರ್ಗಾ ಮಾತಾಡೋಣ.
12: ಥ್ಯಾಂಕ್ ಯು ಮಹೇಶ್ ಅವರೇ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಯುವರ್ ಬೇಯಿಂಗ್ ಬಿಗ್ ಸಪೋರ್ಟ್ ಅಂಡ್ ಯುವರ್ ರೇಡಿಯೋ ಚಾನಲ್. ಥ್ಯಾಂಕ್ ಯು ವೆರಿ ಮಚ್.
1: ಧನ್ಯವಾದಗಳು. ಸೊ ಅದೇ 26 ಸೆಪ್ಟೆಂಬರ್ ಮತ್ತೆ 27 ಸೆಪ್ಟೆಂಬರ್ 3,000 to 4,000 ಜನ ಬರ್ತಾರೆ.
2: ನಾನು ಅದರ ವಾಲಂಟಿಯರ್ ಮಾಡಿದ್ದೆ ಲಾಸ್ಟ್ ಇಯರ್.
1: ವಂಡರ್ಫುಲ್,
2: ಇಟ್ಸ್ ಅ ವೆರಿ ವಂಡರ್ಫುಲ್ ಇವೆಂಟ್. ಆಕ್ಚುಲಿ
1: ಇಟ್ ಇಸ್ ಅ ಕ್ಯಾಲೆಂಡರ್ ಇವೆಂಟ್ ಅಲ್ವಾ? ಇದು 30 ವರ್ಷದಿಂದ ಆಗ್ತಿದೆ ಅಂದ್ರೆ ನಂಗೆ ಜ್ಞಾಪಕ ಇದೆ, ಮುಂಚೆ ಹಿಂದಿನ ದಿನ ಮದುವೆ ಮನೆ ತರ ಓಡಾಡ್ತಿದ್ದೀವಲ್ಲ ಮಕ್ಕಳೆಲ್ಲ ಉಪ್ಪಿಟ್ಟು ಮಾಡೋರಲ್ಲಿ.
2: ಹೋದ ವರ್ಷ ಐ ಥಿಂಕ್ ಇಟ್ ವಾಸ್ 30 ಇಯರ್ಸ್ ಮೆರವಣಿಗೆನು
1: ಅದೇ ದೊಡ್ಡದು ಮಾಡಿದ್ರಲ್ಲ,
2: ತುಂಬಾ ಚೆನ್ನಾಗಿತ್ತು ಅದು.
1: ಯಾಕಂದ್ರೆ ಪ್ರೀಮಿಯರ್ನ ಇಂಟರ್ವ್ಯೂ ಮಾಡಿದ್ರು ಅವರು, ಶ್ರೀಮತಿ ಲಕ್ಷ್ಮೀ ಶೇಖರ್ ಅವರು ನಮ್ಮ ಚಾನಲ್ಗೆ. ಸೊ ಈಗ ಇನ್ನೊಂದು ಸ್ಪಾನ್ಸರ್ ಸಂದೇಶ ಕೇಳಿ ಕಾರ್ಯಕ್ರಮನ ಮುಂದುವರ್ಸೋಣ.
13: Are you a person who would like to make a difference in someone's life or even in your community? Then why not consider becoming a volunteer at Sydney Community Services? Sydney Community Services is a not-for-profit organisation that enables residents to maintain their independence at home and in the community. With offices in Lane Cove and Hunters Hill, you can make a difference right here in your local area. For more details on how you can volunteer, simply enter Sydney Community Service into your computer or smartphone's search engine and check out their website, sydneycs.org.
14: Saturday afternoons on 2RRR feature the best in local and international independent music. From 2 p.m, Big Daddy K presents Sydney Sounds, featuring local garage, punk and alternative bands. And from 4 p.m, you've got Natalie's Time Slides show with international indie music, interviews, authors and the arts. That's Saturday, Sydney Sounds and Time Slides, 2 p.m. to 6 p.m. right here on your local sound to the world. 2RRR 88.5 FM.
1: ನೀವು ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ. ಇನ್ನೊಂದು ದೂರವಾಣಿ ಕರೆ ಬಂದಿದೆ. ಹಲೋ ನಮಸ್ಕಾರ.
15: ನಮಸ್ಕಾರ ಮಹೇಶ್, ನಾನು ಶ್ರೀನಿವಾಸ್ ಮಾತಾಡೋದು.
1: ಹಾ ಹೇಳಿ ಅಂಕಲ್, ಹೇಗಿದ್ದೀರಾ? ಒಂದು ವೆಟ್ರನ್ ಆಥರ್ ಟು ನವ ಆಥರ್.
15: ಅದೇ ನಾನು ನೀವು ಸಂದೇಶ್ ಅವ್ರ ಜೊತೆ ನಡೆಸ್ತಾ ಇರೋ ಸಂದರ್ಶನ ತುಂಬಾ ಚೆನ್ನಾಗಿ ಇದೆ.
1: ಧನ್ಯವಾದ.
15: ಈ ತರ ಬುಕ್ ಬರೆಯೋರು ನಮ್ಮ ಮಧ್ಯದಲ್ಲೇ ಇದ್ದಾರೆ ಅಂತ ನಮಗ್ ಗೊತ್ತೇ ಇರ್ಲಿಲ್ಲ.
1: ನಾನು ಅದೇ ನಿಮಗೆ ಮೆಸೇಜ್ ಮಾಡಿದ್ದೆ, ಇವರು ಪ್ರಿಂಟ್ ಮಾಡಬೇಕು ಅಂತಿದ್ದಾರೆ ಭಾರತದಲ್ಲಿ ಪುಸ್ತಕನ.
2: ಇಲ್ಲ ಅದು ಈಗ ನಾನು ಸದ್ಯಕ್ಕೆ ಅಮೆಝಾನ್ ಅಲ್ಲಿ ಲಾಂಚ್ ಮಾಡಿದ್ದೀನಿ ಸರ್. ಇಂಡಿಯಾದಲ್ಲಿ ಪ್ರಿಂಟ್ಗೆ ನಾನು ಇನ್ನ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕರೆಂಟ್ಲಿ ಆಸ್ಟ್ರೇಲಿಯಾ ಮತ್ತೆ ಯು ಎಸ್, ಕೆನಡಾ, ಯು ಕೆ ಅಲ್ಲೆಲ್ಲ ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡ್ಬೋದು. ಅದೇ ಆಕ್ಚುಯಲ್ ಪ್ರಿಂಟ್ ಕಾಪೀಸ್ ನ ಇನ್ನ ನಾನು ಐ ಆಮ್ ಸ್ಟಿಲ್ ಪ್ಲಾನಿಂಗ್
15: ಅಂದ್ರೆ ನಿಮ್ಮ ಇದು ತುಂಬಾ ಚೆನ್ನಾಗಿದೆ ಪುಸ್ತಕದ ಐಡಿಯಾ ಆಮೇಲೆ ಅದರ ಪ್ಲಾನ್ ಲೇಔಟ್ ಉದ್ದೇಶ ಎಲ್ಲ ತುಂಬಾನೇ ಚೆನ್ನಾಗಿದೆ ಅದನ್ನೇ ಹೇಳೋಣ ಅಂತ ಫೋನ್ ಮಾಡಿದ್ ನಾನು
2: ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್
15: ನಾವು ಮೀಟ್ ಮಾಡಬೇಕು ಎಲ್ಲರೂ ಮೀಟ್ ಮಾಡೋಣ
2: ಖಂಡಿತ ಸರ್ ಖಂಡಿತ ಖಂಡಿತ
15: ಖಂಡಿತ ಆಮೇಲೆ ನಿಮ್ಗೆ ಎಲ್ಲ ಯಶಸ್ವಿಯಾಗಿ ಆಗ್ಲಿ ಅಂತ ಹಾರೈಸ್ತಾ ಇದ್ದೀನಿ
2: ತುಂಬಾ ಧನ್ಯವಾದಗಳು ಸರ್ ನಿಮ್ಮ ಎನ್ಕರೇಜ್ಮೆಂಟ್ ನಮ್ಗೆ ತುಂಬಾ ಬೇಕು ಥ್ಯಾಂಕ್ ಯು ಸೋ ಮಚ್
15: ನಾನು ಒಬ್ಬ ಲೇಖಕ
1: ವೆಟ್ರನ್ ಆಥರ್ ಆಫ್ ಸಿಡ್ನಿ
2: ಓ ಸರಿ ಸರಿ ಸರಿ
15: ಆಯ್ತು ಇವರೇ ಸಂಜೆ ನಿಮ್ ಜೊತೆ ಮಾತಾಡಿ ತುಂಬಾ ಸಂತೋಷ
2: ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್
15: ಮುಂದುವರಿಲಿ ಪ್ರೋಗ್ರಾಮ್
1: ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಬೈ ಸಿಡ್ನಿ ಶ್ರೀನಿವಾಸ್ ಅಂಕಲ್ ಹಲವಾರು ಪುಸ್ತಕಗಳು ಬರೆದಿದ್ದಾರೆ ಅದು ಬೆಂಗಳೂರು ಪ್ರಿಂಟ್ ಬಗ್ಗೆ ಅವ್ರಿಗೆ ಕೇಳಿದ್ದು ಅವ್ರು ಯೂಶಲಿ ಸ್ಟುಡಿಯೋ ಇರ್ತಾರೆ ಇವರು ಗಣೇಶೋತ್ಸವ ಅವರು ಸಿಡ್ನಿ ಇದು ಸ್ಟುಡಿಯೋಗೆ ಬರಬೇಕಾಗಿತ್ತಲ್ಲ ಹಾಗಾಗಿ ಇದು ಸ್ವಲ್ಪ ಜಾಗದ ಪ್ರಾಬ್ಲಮ್ ಇಲ್ಲಿ ನಾವು ಮಾತಾಡ್ತಾ ಇದ್ವಿ ನೀವು ಸಿಡ್ನಿಗೆ ಬರ್ತೀರಾ 2017 ಸೊ ಎಲ್ಲರೂ ಆಮೇಲೆ ಯಾರು ಮೈಗ್ರೇಟ್ ಆಗ್ತಾರೋ ಫಸ್ಟ್ 2 ಸೂಟ್ ಕೇಸ್ ಇಟ್ಕೊಂಡೇ ಬರೋದು 2 ಸೂಟ್ ಕೇಸು ಒಂದು ಅಪಾರ್ಟ್ಮೆಂಟು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ ನಿಮಗೆ ಈ ಪುಸ್ತಕ ಬರೆಯೋಕ್ಕೆ ನಿಮಗೆ ಪ್ರೇರಣೆ ಏನು
2: ಪ್ರೇರಣೆ ಮೊದಲನೇದಾಗಿ ನಮ್ಮಲ್ಲಿರೋ ಒಂದು ಏನ್ಷಿಯಂಟ್ ಸೈನ್ಸ್ ಏನಿದೆ ಅದನ್ನು ಮಕ್ಕಳಿಗೆ ತಲುಪಿಸ್ಬೇಕು ತಲುಪಿಸೋ ರೀತಿನೂ ಮುಖ್ಯ ಈಗ ನಮಗೆ ನಾವು ಓದುವಾಗ ನಮ್ಮ ಒಂದು ಭಾರತದ ವಿಜ್ಞಾನಿಗಳು ಏನು ಮಾಡಿದರು ಅನ್ನೋದನ್ನು ನಾವು ವಿ ವರ್ ಜಸ್ಟ್ ರೀಡಿಂಗ್ ಆಸ್ ಫುಟ್ನೋಟ್ಸ್ ಆಗಲಿ ಅಥವಾ ತುಂಬ ಮಿನಿಮಮ್ ಆಗಿತ್ತು ಇನ್ಫಾರ್ಮೇಷನ್ ಅದು ಅಂತೂ ನನಗೆ ಯಾವಾಗಲೂ ಅನಿಸೋದು ಇದನ್ನು ಯಾಕೆ ಸರಿಗೆ ಮಾಡ್ತಾ ಇಲ್ಲ ಅಥವಾ ನಾವು ಅದನ್ನು ಯಾಕೆ ರೀಚ್ ಮಿಷನ್ ಅದು ಅಂತೂ ನನಗೆ ಯಾವಾಗಲೂ ಅನಿಸೋದು ಇದನ್ನು ಯಾಕೆ ಸರಿಗೆ ಮಾಡ್ತಾ ಇಲ್ಲ

0: ಇನ್ಸ್ಟ್ರೂಮೆಂಟ್ಸ್ ಆಗಲಿ ಯಾವುದೇ ಒಂದು ರೀತಿಯಾದ ನಮ್ಮ ಹತ್ರ ಇದು ಇನ್ಸ್ಟ್ರೂಮೆಂಟ್ಸು ಟೂಲ್ಸು ಅಥವಾ ಸ್ಯಾಟಲೈಟ್ಸು ಏನು ಇಲ್ದಿದ್ದಾಗ್ಲೂ ನಮ್ಮಲ್ಲಿ ಒಂದು ಸೈನ್ಸ್ ಇತ್ತು ಅನ್ನೋದನ್ನು ಐ ವಾಂಟೆಡ್ ಟು ಶೋ. ಆ್ಯಂಡ್ ಆಲ್ಸೋ ಕೆಲವೊಂದು ಸತಿ ಏನಾಗುತ್ತೆ, ನಮಗೆ ಗೊತ್ತಿರೋ ಒಂದು ಸೈನ್ಸು ಇಟ್ ಕುಡ್ ಬಿ ರಾಂಗ್ ಆ್ಯಸ್ ವೆಲ್. ಎಷ್ಟೊಂದು ಸತಿ ನಾವು ಝೀರೋ ಯಾರು ಕಂಡುಹಿಡಿದಿದ್ದು ಅಂದರೆ ಸುಮ್ಮನೆ ಏನು ರ್ಯಾಂಡಮ್ ಆಗಿ ಒಂದು ಹೆಸರು ಹೇಳ್ಬಿಡ್ತೀವಿ. ಆದರೆ ಅದು ಐ ವಾಂಟ್ ಟು ಲೈಕ್ ರಿಮೂವ್ ದಟ್ ಥಾಟ್, ಅದನ್ನು ರಿಮೂವ್ ಮಾಡಿ ದರ್ ವಾಸ್ ಎ ಜೆನ್ಯೂನ್ ರಿಸರ್ಚ್ ಅಥವಾ ಒಂದು ಒಳ್ಳೆ ಯಾವ ಒಂದು ಉದ್ದೇಶಕ್ಕೆ ಇದನ್ನೆಲ್ಲ ಕಂಡುಹಿಡಿದ್ರು ಅನ್ನೋದನ್ನು ಆಚೆ ತರಬೇಕು. ಆಮೇಲೆ ಅದು ಹೇಗೆ ಮಾಡಿದ್ರು ಅಂತ ತಿಳ್ಕೊಂಡ್ರೆ ದಟ್ ಲಿವ್ಸ್ ವಿತ್ ಯು. ಈಗ ನಮಗೆ ಯಾವುದೋ ಒಂದು, ಈಗ ನನಗೆ ಇಫ್ ಐ ಆಮ್ ಕ್ಯೂರಿಯಸ್ ಅಬೌಟ್ ಸಮಥಿಂಗ್ ಐ ಅಂಟಿಲ್ ಐ ನೋ ಹೌ ಇಟ್ ವಾಸ್ ಡನ್, ನನಗೆ ಅದೊಂಥರ ಐ ವಾಂಟ್ ಫುಲ್ಲಿ ಡೈಜೆಸ್ಟ್. ಹಾಗಾಗಿ ಐ ಥಿಂಕ್ ದಟ್ ಈಸ್ ದ ರೈಟ್ ವೇ ಟು ನೋ ಸೈನ್ಸ್ ಅಂತ ನನಗೆ ಅನಿಸುತ್ತೆ. ಆಮೇಲೆ ನಾನು ಏನು ತುಂಬ ಐ ಆಮ್ ನಾಟ್ ಎ ಸೈನ್ಸ್ ತುಂಬ ಗೊತ್ತು ಅಂತ ಒಂದಿದ್ದಲ್ಲ. ಸೊ ಹಾಗಾಗಿ ಈ ಪುಸ್ತಕ ಬರೆಯುವಾಗ ನನಗೆ ತುಂಬ ಕ್ವೆಶ್ಚನ್ಸ್ ಬರ್ತಾ ಇತ್ತು, ಇದು ಹೇಗೆ, ಇದ್ಯಾಕೆ ಹೀಗೆ, ಹಿಂಗೆ ಯಾಕೆ ಮಾಡಿದ್ದಾರೆ, ಇದೇನು ಹಿಂಗೆ ಏನಕ್ಕೆ ನೋಡಿದ್ರು. ಸೊ ಅದು ಕ್ಯೂರಿಯಾಸಿಟಿ ಅಗೇನ್ ಯು ನೋ ಇಟ್ ಟರ್ನ್ಡ್ ಇನ್ ಟು ದಿಸ್ ಮೇಕಿಂಗ್ ಇಟ್ ಸಿಂಪ್ಲಿಫೈಡ್, ಮಕ್ಕಳಿಗೆ ಅರ್ಥ ಆಗುವ ರೀತಿಯಲ್ಲಿ ಬರೆದಿದ್ದೀನಿ. ಸೊ ಅದು ಒಂದು ನನ್ನ ಒಂದು ಮೋಟಿವೇಶನ್ ಟು ಬ್ರಿಂಗ್ ಔಟ್ ಸೈನ್ಸ್ ಇನ್ ಅ ವೇ ದಟ್ ಇಸ್ ರೀಚಬಲ್ ಟು ಕಿಡ್ಸ್. ಕಿಡ್ಸ್ ಸ್ಪೆಸಿಫಿಕಲಿ ಯಾಕೆ, ಅದೇ ನಾನು ಮುಂಚೆ ಹೇಳಿದಾಗೆ ಅವರ ಒಂದು ಅಟೆನ್ಷನ್ ಆಗಲಿ, ಅವ್ರ ಒಂದು ಇದು ತುಂಬ ಇಟ್ ಹ್ಯಾಸ್ ಲೈಕ್ ಅ ಮ್ಯಾಗ್ನೆಟಿಕ್ ಪವರ್. ವಾಟ್ ಎವರ್ ದೇ ಅಬ್ಸರ್ವ್, ವಾಟ್ ಎವರ್ ದೇ ಸಿ, ವಾಟ್ ಎವರ್ ದ ಆಕ್ಷನ್ ಹೌದು, ಇಟ್ಸ್ ಎಫೆಕ್ಟಿವ್ಲಿ ಲೈಕ್ ಅ ಸ್ಪಾಂಜ್. ಸೊ ಇಟ್ಸ್ ಗುಡ್ ಫಾರ್ ದೆಮ್ ಟು ಇಫ್ ದೇ ಹ್ಯಾವ್ ದಟ್, ಇಫ್ ದೇ ನೋ ದಟ್ ಓಕೆ ದೇರ್ ಆನ್ಸ್ಟರ್ಸ್ ಸಿಸ್ಟರ್ಸ್ ಆಲ್ಸೋ ಡಿಡ್ ದಿಸ್, ಇಟ್ಸ್ ಕೈಂಡ್ ಆಫ್ ಅ ಗುಡ್ ಥಿಂಗ್ ಫಾರ್ ದೆಮ್ ಟು ಫೀಲ್ ಆಲ್ಸೋ. ಆ್ಯಂಡ್ ಈ ಬುಕ್ನ ನಾನು ಐವ್ ಮೇಡ್ ಇಟ್ ಆಸ್ ಜನರಲ್, ಅದನ್ನ ಎನಿ ಕಿಡ್ ಕ್ಯಾನ್ ರೀಡ್ ದಿಸ್, ಯಾವ ಇದು ಇಲ್ದಲೆ. ಅದರಲ್ಲಿ ಐವ್ ಗಿವನ್ ಫೋನೆಟಿಕ್ಸ್ನ ಇನ್ಕ್ಲೂಡ್ ಮಾಡಿದ್ದೀನಿ, ಎಲ್ಲಿ ಸಾನ್ಸ್ಕ್ರಿಟ್ ವರ್ಡ್ಸ್ ಇದೆ ಅದನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದನ್ನು ಇನ್ಕ್ಲೂಡ್ ಮಾಡಿದ್ದೀನಿ, ಎಲ್ಲೆಲ್ಲಿ ಪ್ರೊನೌನ್ಸಿಯೇಷನ್ಸು ತುಂಬ ಕಷ್ಟವಾಗಿರೋ ವರ್ಡ್ಸ್ ಇದೆ ಅದನ್ನೆಲ್ಲ ಸಿಂಪ್ಲಿಫೈ ಮಾಡಿದ್ದೀನಿ. ಆಮೇಲೆ ದೇ ಹ್ಯಾವ್ ರೂಮ್ ಫಾರ್ ಡೂಯಿಂಗ್ ಆಲ್ ದರ್ ಅಬ್ಸರ್ವೇಷನ್ಸ್, ಸ್ಕೈ ಜರ್ನಲ್ಸ್ ಇದೆ. ಆಮೇಲೆ ನಿಮಗೆ ಒಂದು ಪುಸ್ತಕ ಒಂದು ಚಾಪ್ಟರ್ ಓದಿದ ಮೇಲೆ ದೇರ್ ಇಸ್ ಒನ್ ಪರ್ಸನಲ್ ನೋಟ್ ಫ್ರಮ್ ದಿ ಸೈಂಟಿಸ್ಟ್ ಆಸ್ ವೆಲ್. ಅಂದರೆ ಮಕ್ಕಳಿಗೆ ಅದೊಂಥರ ಸೈಂಟಿಸ್ಟ್ ಅವ್ರ ಜೊತೆ ಮಾತಾಡ್ತಿರೋ ಥರ ಅದೊಂದು ಪರ್ಸನಲ್ ಟಚ್ ಇದೆ ಅದರಲ್ಲಿ. ಸೊ ದೇ ಕ್ಯಾನ್ ಫೀಲ್ ಲೈಕ್ ಓಕೆ ವಾಟ್ ದಿಸ್ ಸೈಂಟಿಸ್ಟ್ ಡಿಡ್ ಆ್ಯಂಡ್ ವಾಟ್ ಆರ್ ದೇ ಟೆಲ್ಲಿಂಗ್ ಮೀ ಅನ್ನೋದು ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀನಿ ಅದರಲ್ಲಿ. ಹಾಗೆಯೇ ಒಂದು ಪುಸ್ತಕ ಅನ್ನೋದ್ರಲ್ಲಿ ಏನು ಅಂದರೆ ನಾನು ಇದನ್ನು ಕಲಿತೆ, ಹೌದು ನಾನು ಇದಿದೆ, ಹೌದು ಇಷ್ಟೇನಾ ಅನ್ನೋ ಒಂದು ಅಷ್ಟಕ್ಕೆ ನಿಲ್ಲಬಾರ್ದು. ಯಾಕಂದರೆ ನಾಲೆಜ್ ಇಸ್ ಸಮಥಿಂಗ್ ದಟ್ ನೀಡ್ಸ್ ಟು ಕೀಪ್ ಎವಾಲ್ವಿಂಗ್ ಆ್ಯಂಡ್ ಮುಂದಕ್ಕೆ ಹೋಗ್ತಾ ಇರಬೇಕು. ಸೊ ಹಾಗೆಯೇ ಈ ಪುಸ್ತಕದಲ್ಲಿ 4 ಜನ ಸೈಂಟಿಸ್ಟ್ ಬಗ್ಗೆ ಓದಿದ ಮೇಲೆ ಅವ್ರಿಗೆ ನಾನು ಐ ಆಮ್ ಗಿವಿಂಗ್ ದಿ ಬ್ಯಾಟನ್ ಟು ದಿ ಕಿಡ್ಸ್ ಇನ್ ದಿ ಲಾಸ್ಟ್ ಚಾಪ್ಟರ್, ಸೇಯಿಂಗ್ ದಟ್ ಇಟ್ಸ್ ಎ ರಿಲೇ ರೇಸ್, ಯು ನೋ ಆಲ್ ಅವರ್ ಸೈಂಟಿಸ್ಟ್ ಹ್ಯಾವ್ ಡನ್ ಸೋ ಮಚ್, ನೌ ಇಟ್ಸ್ ಯುವರ್ ಟರ್ನ್, ನೀವು ಇದನ್ನು ತೊಗೊಂಡು ಯು ಹ್ಯಾವ್ ಟು ಗೋ ಫರ್ದರ್ ಅನ್ನೋ ಥರ. ಐವ್ ಗಿವನ್ ಎ ಚಾಪ್ಟರ್ ವೇರ್ ದೇ ಸಿ ಹೌ ಆಲ್ ದೀಸ್ ಇನ್ವೆನ್ಷನ್ಸ್ ಇಂಡಿಯಾದಲ್ಲಿ ಶುರುವಾಯಿತು, ಆಮೇಲೆ ಹೇಗೆ ಇದು ಮಿಡಲ್ ಈಸ್ಟ್ಗೆ ಹೋಯ್ತು, ಮಿಡಲ್ ಈಸ್ಟಿಂದ ಹೇಗೆ ಯುರೋಪ್ಗೆ ಹೋಯ್ತು. ಸೊ ಈ ಒಂದು ರಿಲೇ ರೇಸನ್ನು ನಾನು ಅದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಆ್ಯಂಡ್ ಸೊ ನನ್ನ ಎಫರ್ಟ್ ಏನಿದೆ ಈ ಪುಸ್ತಕದಲ್ಲಿ, ಇಟ್ ಈಸ್ ಟು ಮೇಕ್ ದಿಸ್ ಮೇಕ್ ದಿ ಎಕ್ಸ್ಪೀರಿಯನ್ಸ್ ಆಫ್ ರೀಡಿಂಗ್ ದಿ ಬುಕ್ ಎ ಫನ್ ವೇ ಆಫ್ ಗೆಟಿಂಗ್ ದಿ ನಾಲೆಜ್ ಆ್ಯಂಡ್ ಟೆಸ್ಟಿಂಗ್ ಇಟ್ ದೆಮ್ ಸೆಲ್ಫ್. ಅದರಲ್ಲಿ ಎಷ್ಟೊಂದು ಆ್ಯಕ್ಟಿವಿಟೀಸ್ ಇದೆ, ದೇ ಕ್ಯಾನ್ ಗೋ ಔಟ್, ದೇ ಕ್ಯಾನ್ ಡೂ ದಿ ಶ್ಯಾಡೋ ಆ್ಯಕ್ಟಿವಿಟಿ ದೆಮ್ ಸೆಲ್ಫ್, ಅವರೇ ಮಾಡ್ಬೋದು. ಆಮೇಲೆ ಆಚೆ ಹೋಗಿ ನಕ್ಷತ್ರ ನೋಡಿ ಚಂದ್ರ ಯಾವ ನಕ್ಷತ್ರದಲ್ಲಿದ್ದಾನೆ ಅನ್ನೋದನ್ನು ಅವ್ರು ನೋಡ್ಬೋದು. ಅದರಲ್ಲಿ ಅವ್ರಿಗೆ ನಕ್ಷತ್ರಗಳು ಯಾವ ತಿಂಗಳಲ್ಲಿ ಯಾವ ನಕ್ಷತ್ರಗಳು ಬರುತ್ತೆ ಅನ್ನೋದನ್ನು ನಾನು ಎಲ್ಲ ಡಯಾಗ್ರಾಮ್ಸ್ ಕೊಟ್ಟಿದ್ದೀನಿ. ಸೊ ದೇ ಕ್ಯಾನ್ ರೆಫರ್ ಟು ದ್ಯಾಟ್ ಆ್ಯಂಡ್ ಎಲ್ಲೆಲ್ಲಿ ಸಾಧ್ಯನೋ ಅವರು ದೊಡ್ಡವರ ಒಂದು ಗೈಡೆನ್ಸ್ನ ತೊಗೊಳ್ಳೋದಕ್ಕೆ ಅಲ್ಲಲ್ಲಿ ನಾನು ಆ ಬಿಟ್ಸ್ನೂ ಆ್ಯಡ್ ಮಾಡಿದ್ದೀನಿ. ಸೊ ದೇ ಕ್ಯಾನ್ ಆಸ್ಕ್ ದಿ ಗ್ರೋನ್ ಅಪ್ಸ್, ಈಗೇನೋ ಒಂದು ಕಾಣಿಸ್ತಿಲ್ಲ ಇದು ಮಾಡ್ತಿಲ್ಲ ಅಂದರೆ ಅವ್ರ ತಂದೆ ತಾಯಿನ ಕರ್ಕೊಂಡು ಅವ್ರ ಜೊತೆ ಆ್ಯಕ್ಟಿವಿಟಿ ಮಾಡೋ ಥರ ಐವ್ ಇನ್ಕ್ಲೂಡೆಡ್ ದೋಸ್ ಸ್ಮಾಲ್ ಥಿಂಗ್ಸ್ ಆಸ್ ವೆಲ್. ಸೊ
1: ಸಂದೇಶ್ ಏನು ಮಾಡೋಣಾಗುತ್ತೆ, ನಾನು ಐ ಥಿಂಕ್ ಯುನೋ ಈ ಪುಸ್ತಕದ ಬಗ್ಗೆ ಇನ್ನೊಂದು ಕಾರ್ಯಕ್ರಮ ಮಾಡಲೇಬೇಕು
0: ಖಂಡಿತ.
1: ಈ ಪುಸ್ತಕನ ಎಲ್ಲಿ ಕೊಂಡ್ಕೊಬೋದು?
0: ಈ ಪುಸ್ತಕನ ನೀವು ಇವತ್ತು ಅಮೆಝಾನ್ ಎ ಯು ಅಮೆಝಾನ್
1: ಪ್ಲಾಟ್ಫಾರ್ಮ್
0: ಅಮೆಝಾನ್ ಇಂಡಿಯಾದಲ್ಲಿಲ್ಲ,

0: Amazon AU, Amazon US, Amazon UK, Amazon Canada, and Amazon any European country. ಈ ಇಷ್ಟು ಜಾಗಗಳಲ್ಲಿ ನೀವು ಈ ಪುಸ್ತಕನ ಇದು ಮಾಡ್ಕೋಬಹುದು. ಅಂಡ್ ನಾನು ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡಿದ್ದೀನಿ, ಸಂದೇಶ್ ಕೃಷ್ಣವೇಣಿ .com ಅಂತ ಹೇಳಿ. ಸೊ ಆ ವೆಬ್ಸೈಟ್ಗೆ ನೀವು ಹೋದರೆ ಈ ಪುಸ್ತಕದ ಡೀಟೇಲ್ಸ್ ಸ್ವಲ್ಪ ತಿಳ್ಕೊಬೋದು ನೀವು. ಆಮೇಲೆ ಅದರಲ್ಲಿರೋ ಒಂದು ಆ್ಯಕ್ಟಿವಿಟಿನೂ ನಾನು ವೆಬ್ಸೈಟಲ್ಲಿ ಆ್ಯಡ್ ಮಾಡಿದ್ದೀನಿ, ನೀವು ಆ ಆ್ಯಕ್ಟಿವಿಟಿನೂ ಮಾಡಿ ಯು ಕ್ಯಾನ್ ಫೀಲ್ ದಟ್. ಆಮೇಲೆ ಆ ಪುಸ್ತಕದ ಬಗ್ಗೆ ಇನ್ನೂ ಡೀಟೇಲ್ಸ್ನ ನೀವು ತಿಳ್ಕೊಬೋದು.
1: ಖಂಡಿತ. ಸೊ ದ ಸ್ಕೈ ವಾಸ್ ದೇರ್ ಸ್ಕ್ರೀನ್, ನಿಮ್ಮ ಮೊದಲನೆಯ ಪುಸ್ತಕ ಸಂದೇಶ್, ಆಥರ್ ಸಂದೇಶ್ ಕೃಷ್ಣಮೇಣಿ, ಒಳ್ಳೇದಾಗಲಿ.
0: ಥ್ಯಾಂಕ್ ಯು ಸರ್.
1: ನಾನು ಹೇಳ್ದಂಗೆ ಇದು ಐ ಥಿಂಕ್ ವಿ ನೀಡ್ ಅನದರ್ ಕಾನ್ವರ್ಸೇಷನ್. ಖಂಡಿತ ವಿ ನೀಡ್ ಅನದರ್ ಕಾನ್ವರ್ಸೇಷನ್. ನೀವು ಬಿಡುವಾಗಿದ್ದಾಗ ಖಂಡಿತ ಬನ್ನಿ, ಅವಾಗ ಶ್ರೀನಿವಾಸ ಅಂಕಲ್ನು ಬರಕ್ಕೆ ಹೇಳೋಣ.
0: ಖಂಡಿತ ಸರ್.
1: ಅವ್ರಿಗೂ ಪುಸ್ತಕ ಕೊಟ್ಬಿಟ್ಟು ಅವರು ಓದಲಿ.
0: ಡೆಫಿನೆಟ್ಲಿ ಡೆಫಿನೆಟ್ಲಿ.
1: ನಾವು ಈ ವಾರದ ಕಾರ್ಯಕ್ರಮದ ಕೊನೆಗೆ ಬಂದಿದ್ದೀವಿ. ಮರಿಬೇಡಿ, ಈ ಬರೋ ಶನಿವಾರ ಭಾನುವಾರ ಎರಡು ಕಾರ್ಯಕ್ರಮ ಇದೆ. ಆಹಾರ ಮೇಳ ಇದೆ 5ನೇ ತಾರೀಕು, ಮತ್ತು ಭವಿಕಾ ಸಂಸ್ಥೆಯವರ ಕಾರ್ಯಕ್ರಮ 6 ಸೆಪ್ಟೆಂಬರ್ 6 ಗಂಟೆಗೆ ಸ್ಟ್ರಾಟ್ಫೀಲ್ಡ್ ಕಮ್ಯುನಿಟಿ ಸೆಂಟರ್ಲಿ. ಹೀಗೆ ಹೇಳ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೀನಿ. ನಾನು ಮಹೇಶ್.
0: ನಾನು ಸಂದೇಶ್.
1: ಧನ್ಯವಾದಗಳು. ಕನ್ನಡ ಉಳಿಸಿ, ಕನ್ನಡ ಬಳಸಿ, ಕನ್ನಡ ಬೆಳೆಸಿ, ಕನ್ನಡಿಗರನ್ನ ಬೆಳೆಸಿ, ಮತ್ತು ನಮ್ಮ ಕನ್ನಡಿಗರನ್ನ ಬೆಂಬಲಿಸಿ. ಸರ್ವೇ ಜನಾಃ ಸುಖಿನೋ ಭವಂತು. ಧನ್ಯವಾದಗಳು.
0: ಧನ್ಯವಾದಗಳು.